0: అమ్మధ్వని.
1: ನಮ್ಮಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಸನಿ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಪಾಯಿಂಟ್ ನಾಲ್ಕು ರಂಗನಾಥ ಮುದಿಕೋಟೆ.
1: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027. ನಮ್ಮ ಜನಗಣತಿ ನಮ್ಮ ವಿಕಾಸ.

भाग भवे। ओम शांति शांति शांति।

0: ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಪ್ರಿಯ ಕೇಳುಗರೆ, ನಮ್ಮ ಧ್ವನಿ ಸಮುದಾಯ ರೇಡಿಯೋ 90.4 ತರಂಗಾಂತರಗಳು. ಹೆಚ್ಚಿನ ಮಾಹಿತಿ ಮತ್ತು ಜಾಹೀರಾತುಗಳಿಗಾಗಿ 0815352569999 ಈ ದೂರವಾಣಿಗೆ ಸಂಪರ್ಕಿಸಿರಿ.

0: company.
1: ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ, ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಬೇಸಿಗೆ ಕಾಲದಲ್ಲಿ ಮಾನವನ ಉತ್ತಮ ಆರೋಗ್ಯಕ್ಕೆ ಬೇಕಾಗಿರುವ ನೀರಿನ ಪ್ರಾಮುಖ್ಯತೆ ಕುರಿತು ಸಂದರ್ಶನದ ಕಾರ್ಯಕ್ರಮಕ್ಕೆ ಇಂದಿನ ದಿನ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಶ್ರೀಯುತ ಡಾಕ್ಟರ್ ಶಶಾಂಕ್ ಎಚ್ಎಸ್, ಫೈನಲ್ ಇಯರ್ ರೆಸಿಡೆಂಟ್, ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್, ಎಎಂ ಶೈಕ್ ಹೋಮಿಯೋಪೆಥಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬೆಳಗಾವಿ ರವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಸರ್, ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ಧನ್ಯವಾದ. ಥ್ಯಾಂಕ್ಸ್ ಫಾರ್ ದಿ ಇನ್ವೈಟ್.
1: ಸರ್, ಮೊದಲಿಗೆ ನಮ್ಮ ಒಂದು ಎಲ್ಲಾ ಕೇಳುಗರಿಗೆ ತಮ್ಮ ಒಂದು ಕಿರಿದಾದ ಪರಿಚಯವನ್ನು ತಿಳಿಸ್ಕೊಡಿ ಸರ್.
2: ಖಂಡಿತ. ನಮಸ್ತೆ, ಡಾಕ್ಟರ್ ಶಶಾಂಕ್ ಎಚ್ಎಸ್, ಫೈನಲ್ ಇಯರ್ ರೆಸಿಡೆಂಟ್, ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ, ಎಎಂ ಶೈಕ್ ಕಾಲೇಜ್ ಇಂದ ಬೆಳಗಾವಿಯಲ್ಲಿ.
1: ಸರ್, ಬಹಳ ಸಂತೋಷ ಇದೆ, ತಾವು ಎರಡನೇ ಬಾರಿಗೆ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೀರಾ, ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ.
2: ಹೌದು, ಈ ನಂತರ ಇನ್ನೂ ಮುಂದಿನ ಹೀಗೆ ಬೆಳೀಲಿ ಅಂತ ಆಶಿಸ್ತೀನಿ.
1: ಕಳೆದ ಬಾರಿ ಒಂದು ಕರೋನಾ ಮೊದಲನೇ ಹಲಿಯಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ತಾವೊಂದು ಸಾರ್ವಜನಿಕರಿಗೆ ಒಂದು ಮಾಹಿತಿ ತಿಳಿಸಿದ್ರೆ, ಇವತ್ತಿನ ದಿನ ಏನಂದ್ರೆ ಒಂದು

0: ಅದರಲ್ಲಿ ಗಾಳಿ, ಬೆಳಕು, ನೀರು, ಉಪ್ಪು, ಅದ್ ಬಿಟ್ರೆ ಇನ್ನ ಪ್ರೆಷರ್ ಸ್ಟೋನ್ಸ್ ಇರುತ್ತೆ, ಸ್ಯಾಂಡ್, ಅದ್ ಬಿಟ್ರೆ ಆಯಿಲ್, ನ್ಯಾಚುರಲ್ ಗ್ಯಾಸಸ್, ಬಂದ್ರೆ ಮೆಟಲ್ಸ್ ಅಲ್ಲಿ ಅದಿರು ಓರ್ ಎಷ್ಟೋನ್ ತರ ಇರತ್ತೆ, ಐರನ್ ಆಗ್ಲಿ, ಕಾಪರ್ ಆಗ್ಲಿ, ಅದೆಲ್ಲ ನಮ್ ದೈನಂದಿನ ಬದುಕಿನಲ್ಲಿ ತುಂಬಾ ಎಷ್ಟೋ ಬಳಸ್ತಾ ಇರ್ತೀವಿ. ಮದರ್ ರಿಸೋರ್ಸ್ ಇಂದ, ನೇಚರ್ ಪ್ರಕೃತಿಯಿಂದ ಸಿಗುವಂತ ನೈಸರ್ಗಿಕ ಸಂಪನ್ಮೂಲಗಳು. ಅದರಲ್ಲಿ ಜನರಿಗೆ ಜೀವನ ಮಾಡೋಕ್ಕೋಸ್ಕರ ಅತ್ಯಧಿಕವಾಗಿ ಪ್ರಾಮುಖ್ಯತೆ ಇರುವಂತದ್ದು ಅಥವಾ ಅದಿರ್ಲೇಬೇಕು ಅನ್ನುವಷ್ಟು ಮಹತ್ವ ಇರುವಂತದ್ದು ಅಂದ್ರೆ ಗಾಳಿ, ಬೆಳಕು, ನೀರು, ಆಹಾರ ಮುಖ್ಯವಾಗಿ. ಅದರಲ್ಲೂ ಮೈನ್ ಸೋರ್ಸ್, ನಾವೇನು ಕಷ್ಟಪಟ್ಟರು ಪಡ್ಲಿಲ್ಲ ಅಂದ್ರೆ ಸೂರ್ಯ ಹೋಗ್ತಾನೆ ಮತ್ತೆ ಅದು ಬೆಳಕು ಬರುತ್ತೆ, ನಡೀತಾ ಇರತ್ತೆ. ಅದು ಯಾವುದೇ ಪ್ರಕೃತಿ ಚೇಂಜಸ್ ಹೇಗಾಗ್ತಾ ಇರತ್ತೆ, ಅದು ಈಕ್ವೆಟರ್ ಪೊಸಿಷನ್ ಅಲ್ಲಿ ಆತರ ಬೆಳಕಿಂದು ನಮ್ಗೆ ಸಮ್ಮರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಇರ್ಬೋದು, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಕಡಿಮೆ ಇರ್ಬೋದು, ಗಾಳಿ ಕೂಡ ಅದೇ ವ್ಯತ್ಯಾಸ ಇರ್ಬೋದು. ಆದ್ರೆ ನೀರಿನ ಮಾತ್ರ ಪ್ರತಿಯೊಂದು ಜಾಗದಿಂದ ಜಾಗಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಬಹಳಷ್ಟು ಇರತ್ತೆ. ಬಿಕಾಸ್ ಏನು ಕೆಳಗಡೆ ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ ಅಂತ ಏನ್ ಹೇಳ್ತೀವಿ ಅದಿರ್ಬೋದು, ಅಥವಾ ವಾಟರ್ ಕಂಟೆಂಟ್ ಕಂಪೋಸಿಷನ್ ಇರ್ಬೋದು, ಅಥವಾ ಕುಡಿಯಕ್ಕೆ ಯೋಗ್ಯವಾಗಿರುವಂತ ನೀರು ಸಿಗದೇ ಇರುವಂತ ಪ್ರದೇಶ ಎಷ್ಟೊಂದು ಇರ್ಬೋದು. ಸೊ ಈ ತರ ನೀರಿಗೆ ಅದ್ರ ಹೆಸರೇ ಜೀವಜಲ ಅಂತ ಕರಿತೀವಿ. ಎಲ್ಲಾ ಸಿಗೋ ಎಲ್ಲಾ ಪ್ರಾಮುಖ್ಯ ನೈಸರ್ಗಿಕ ರಿಸೋರ್ಸಸ್ ಏನಿರುತ್ತೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಒಂದ್ ಸ್ವಲ್ಪ ನೀರಿಗೆ.
1: ಹೌದು, ನೀರು ತಾವ್ ಹೇಳ್ದಾಗ ಜೀವಜಲ ಅಂತಂದಕ್ಕೆ ಪ್ರತಿಯೊಂದು ಜೀವರಾಶಿಗೆ ನೀರಿನ ಒಂದು ಅವಶ್ಯಕತೆ ತುಂಬಾನೇ ಇದೆ.
0: ಹೌದು,
1: ಇವಾಗ ಮಾನವ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ನೀರಿಲ್ಲ ಅಂತಂದ್ರೆ ಇವನು ಪ್ರಕೃತಿಯ ಒಂದು ಸುಂದರವಾದ ಗಿಡ ಮರಗಳನ್ನ ಸಹ ನಮಗೆ ಕಾಣೋದಕ್ಕೆ ಆಗೋದಿಲ್ಲ.
0: ಖಂಡಿತ, ಇಂಥ ಜೀವರಾಶಿಗೆ ನೀರ ಅವಶ್ಯಕತೆ ಇಲ್ಲ ಅನ್ನೋದಿಲ್ಲ. ಪಕ್ಷಿ ಇರ್ಬೋದು, ಪ್ರಾಣಿ ಇರ್ಬೋದು, ಮನುಷ್ಯ, ಗಿಡ ಮರ, ಪ್ರತಿಯೊಂದಕ್ಕೂ ಬೇಕೇ ಬೇಕು.
1: ಹೌದು ಸರ್, ಹಾಗೆ ಒಂದು ಮಾನವ ಬದುಕುಳಿಯಲು ಒಂದು ಆಹಾರ ತುಂಬಾ ಮುಖ್ಯ ಆಗುತ್ತೆ. ಆಹಾರ ಜೊತೆ ಒಂದು ನೀರನ್ನು ಅಷ್ಟೆ, ಒಂದು ಉತ್ತಮ ಆರೋಗ್ಯಕ್ಕೆ ಒಂದು ಆಹಾರ ಮತ್ತು ನೀರು ಅಂತ ನೋಡೋದಾದ್ರೆ ಎಷ್ಟು ನಮಗೆ ಬೇಕಾಗುತ್ತೆ ಒಂದು ಪ್ರತಿನಿತ್ಯದಲ್ಲಿ?
0: ಆಹಾರ ಸೇವನೆ ಎಷ್ಟಿರುತ್ತೋ ಅದಕ್ಕಿಂತ ಅಧಿಕವಾಗಿ ನೀರಿನ ಅವಶ್ಯಕತೆ ನಮಗಿರತ್ತೆ. ಆಹಾರದಲ್ಲಿ ನಮ್ಗೆ ಏನ್ ಸಿಗತ್ತೆ, ನಾವು ತಿನ್ನೋ ಆಹಾರ ಅಲ್ಟಿಮೇಟ್ ಆಗಿ ಗ್ಲೂಕೋಸ್ ಸಿಂಥೆಸಿಸ್ ಆಗಿ ಗ್ಲೈಕೋಜನ್ ಆಗಿ ಸ್ಟೋರೇಜ್ ಆಗಿರತ್ತೆ. ಅದ್ ನಮಗೆ ಅಧಿಕವಾಗಿ ಸಿಕ್ಕೋದು, ಅಥವಾ ನಾ ಇವತ್ತು ನಾಳೆ ಒಂದಿನ ಉಪವಾಸ ಮಾಡ್ತೀನಿ ಅಥವಾ ಆಹಾರ ಸಿಗಲ್ಲ, ಅವ ಅಂತ ಪರಿಸ್ಥಿತಿಯಲ್ಲಿ ಏನಿರತ್ತೆ, ನನ್ನ ದೇಹದಲ್ಲಿ ಇದಕ್ಕೂ ಮುಂಚೆ ಅಧಿಕವಾಗಿ ಉತ್ಪತ್ತಿ ಆಗಿದ್ದಂತಹ ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಸ್ಟೋರ್ ಆಗಿರತ್ತೆ. ಸೊ ಅದನ್ನ ನಾವು ಯಾವಾಗ ಫಾಸ್ಟಿಂಗ್ ಮಾಡ್ತಾ ಇರ್ತೀವಿ, ನಾವು ಆಹಾರ ಯಾವಾಗ ತಗೊಂಡಿರಲ್ಲ ಅದನ್ನ ಬಳಸ್ಕೊಳತ್ತೆ. ಆದ್ರೆ ನೀರಿನ ಹಾಗಾಗಲ್ಲ, ಇವತ್ತಿಗೆ ಇವಾಗ ಬೇಕಂದ್ರೆ ಇವಾಗ ತಗೊಂಡ್ರೇನೆ ಅದಾಗತ್ತೆ, ಕಾಂಪನ್ಸೇಟ್ ಮಾಡತ್ತೆ ನಾವು ತಗೊಳ್ಳಿ ನೀರು ಕುಡಿಲಿಲ್ಲ ಅಂದ್ರೂ ಕೂಡ. ಆದ್ರೆ ಅದು ಅಡ್ಡ ಪರಿಣಾಮಗಳು, ಕಾಂಪ್ಲಿಕೇಶನ್ಸ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ.
1: ಹೌದು, ಅಂದ್ರೆ ನೀರಿನ ಅವಶ್ಯಕತೆ ನಮ್ಮ ದೇಹಕ್ಕೆ ತುಂಬಾನೇ ಅವಶ್ಯಕತೆ ಇರುತ್ತೆ ತಾವ್ ಹೇಳ್ದಾಗೆ. ಸರ್, ಹಾಗೆ ಇವಾಗ ಮನುಷ್ಯನು ಇವಾಗ ಸಾಮಾನ್ಯವಾಗಿ ಪ್ರತಿನಿತ್ಯ ಒಂದು ಇಷ್ಟು ಲೀಟರ್ ನೀವು ಸೇವಿಸ್ಬೇಕಂದ್ರೆ ನಾವು ಕಡ್ಡಾಯವಾಗಿ ಇಷ್ಟು ಲೀಟರ್ ಸೇವಿಸ್ಬೇಕು ಅಂತ ಇದೆಯಾ?
0: ಇದು ಪ್ರತಿಯೊಬ್ಬರ ದೇಹ ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇನ್ ಜನರಲ್ ಆವರೇಜ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಸರಿ ಸುಮಾರು ಗಂಡಸರಿಗಾದ್ರೆ 3-3.5 ಲೀಟರ್, ಹೆಂಗಸರಿಗಾದ್ರೆ 2.5-3 ಲೀಟರ್, ಅಟ್ಲೀಸ್ಟ್ 1-1.5 15 ವರ್ಷದಿಂದ ಒಳಗಡೆ ಇರೋರಿಗಾದ್ರೆ. ಸೊ ಅಪ್ರಾಕ್ಸಿಮೇಟ್ಲಿ ಬರುತ್ತೆ ಗಂಡಸರಿಗಾದ್ರೆ 15 ಕಪ್, ಹೆಂಗಸರಿಗಾದ್ರೆ 10-12 ಕಪ್, ಮಕ್ಕಳಿಗಾದ್ರೆ 5-8 ಕಪ್. ಇಷ್ಟು ನೀರು ಖಂಡಿತ ಸೇವನೆ ಮಾಡಲೇಬೇಕು,
1: ನಮ್ಗೆ ಪ್ರತಿನಿತ್ಯ ತಗೊಳ್ಬೇಕಾಗುತ್ತೆ ಇಷ್ಟು ನೀರನ್ನು ಒಂದು ಉತ್ತಮ ಆರೋಗ್ಯಕ್ಕೆ.
0: ಹೌದು, ಬಿಕಾಸ್ ನೀರಿನ ಅವಶ್ಯಕತೆ ಏನಕ್ಕೆ ಇಷ್ಟಿರತ್ತೆ ಅಂದ್ರೆ, ಮಾನವನ ದೇಹ ರಚನೆಗೊಂಡಿರೋದ್ರಲ್ಲಿ 60% ನೀರೇ ಕೂಡಿರತ್ತೆ. ಅದರಲ್ಲಿ ಬರೀ ಬಾಡಿ 60% ವಾಟರ್ ಇದೆ ಅಂದ್ರೆ ಪ್ರತಿಯೊಂದು ಆರ್ಗನ್ ಇಂದು ಭಾಗಗಳಿರತ್ತಲ್ಲ ದೇಹ ಅಂಗಾಂಗಗಳು, ಅದ್ರದ್ದು ರಚನೆಯಲ್ಲಿ ಇವಾಗ ಸಪೋಸ್ ನೀವು ಹಾರ್ಟ್ ಮತ್ತೆ ಮೆದುಳನ್ನ ತಗೊಳ್ಳಿ, 75% ನೀರ್ ಇರತ್ತೆ ಅದರಲ್ಲಿ. ಅದೇ ನಮ್ ಶ್ವಾಸಕೋಶ ತಗೊಂಡ್ರೆ 85% ಇರತ್ತೆ. ಚರ್ಮದಲ್ಲಿ 60-65%, ಮಾಂಸಖಂಡಗಳು ಮತ್ತೆ ಕಿಡ್ನಿ ಇದು 80%. ಸೊ ಈಗ ಪ್ರತಿಯೊಂದು ಆರ್ಗನ್ ಅಲ್ಲೂ ಕೂಡ ನೀರಿನ ಕಂಪೋಸಿಷನ್ ನೀರಿಂದ ಕೂಡಿರತ್ತೆ ಅದು ಆರ್ಗನ್. ಸೊ ನೀರಿನ ಪ್ರಮಾಣ ನಾವು ಯಾವಾಗ ಎಷ್ಟು ಕಡಿಮೆ ಇಂಟೇಕ್ ತಗೋತೀವಿ, ಪ್ರತಿಯೊಂದು ಒಂದಲ್ಲ ಒಂದು ಕಾಂಪ್ಲಿಕೇಶನ್ ಮೈನರ್ ಇಂದ ಹಿಡಿದು ಮಾಡ್ರೇಟ್ ಸಿವಿಯರ್ ವರೆಗೂ ಹೋಗೋ ಚಾನ್ಸಸ್ ಇದೆ.
1: ಇವಾಗ ಅಡ್ಡ ಪರಿಣಾಮ ಅಂತ ನೋಡಿದಾಗ ಇವಾಗ ಕೆಲವ್ರ ಬಾಡಿಯಲ್ಲಿ ಏನಾಗುತ್ತೆ, ಕೆಲವರಿಗೆ ತುಂಬಾ ಚೆನ್ನಾಗಿ ಅಭ್ಯಾಸ ಇರುತ್ತೆ, ನಾವು ಪ್ರತಿನಿತ್ಯ ನಮ್ಗೆ ಇಷ್ಟು ಲೀಟರ್ ಕುಡಿಯುವಂತ ಅಭ್ಯಾಸ ಇರುತ್ತೆ, ಕೆಲವರು ಸಾಮಾನ್ಯವಾಗಿ ಕುಡಿಯೋದೇ ಇಲ್ಲ, ಎಷ್ಟು ಅವರಿಗೆ ಮನವರಿಕೆ ಮಾಡಿದ್ರು ಇಲ್ಲ ಹೆಚ್ಚಾಗಿ ನೀರು ಸೇವಿಸ್ಬೇಕಂದ್ರು, ಅವ್ರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಒಂದು ಆರೋಗ್ಯದ ಮೇಲೆ?
0: ಆರೋಗ್ಯ ತೊಂದರೆ ಏನಾಗುತ್ತೆ ಅಂದ್ರೆ, ಇದ್ರಲ್ಲಿ ಮೇಜರ್ ಇಂಪಾರ್ಟೆಂಟ್ ಏನ್ ಬರುತ್ತೆ, ನೀರ್ ನಾವ್ ಯಾವಾಗ ಕನ್ಸ್ಯೂಮ್ ಮಾಡೋದು ಕಡಿಮೆ ಮಾಡ್ತೀವಲ್ಲ, ಸೊ ಬಾಡಿಲಿ 2 ತರ, ಒಂದು ಸೆಲ್ ಒಳಗಡೆ ಇರುವಂತ ಫ್ಲೂಯಿಡ್ ಕಂಟೆಂಟ್ ಬೇರೆ ಇರತ್ತೆ, ಅದ್ರ ಕಂಪಾರ್ಟ್ಮೆಂಟ್ ಇಂದ ಹೊರಗಿರೋದು ಬೇರೆ ಇರತ್ತೆ. ಸೊ ಅದ 60% ಬಾಡಿ ಕಂಪೋಸ್ ಆಗಿರೋದು ದೇಹದಲ್ಲಿ ನೀರಿಂದ ಅಂತ ಹೇಳಿದ್ನಲ್ಲ, ಅದರಲ್ಲಿ ಸರಿ ಸುಮಾರು

0: 28 ಲೀಟರ್ ಒಳಗಿನ ಸೆಲ್ಸ್ ಅಲ್ಲಿ ನೀರಿದ್ರೆ ಹೊರಗಡೆ 14 ಲೀಟರ್ ಇರುತ್ತೆ. ನಮ್ಮ ರಕ್ತ ಸಂಚಲನದಲ್ಲಿ ಸರ್ಕ್ಯುಲೇಷನ್ ಅಲ್ಲಿ 5.5 ಲೀಟರ್ ರಕ್ತ ಇರುತ್ತೆ, ಫ್ಲೂಯಿಡ್ ಆನ್ ಫ್ಲೋ. ಅದೇ ಏನಾಗುತ್ತೆ, ಇವಾಗ ನಾವು ವಾಟರ್ ಇಂಟೇಕ್ ಕಡಿಮೆ ಮಾಡ್ತಾ ಹೋದ್ರೆ ಎಕ್ಸ್ಕ್ರೀಷನ್ ಅಂದ್ರೆ ಇವಾಗ ನಮ್ಮ ದೇಹ ಬೆವರ್ ಬಿಡೋದಾಗ್ಲಿ ಅಥವಾ ನಾವು ದೈನಂದಿನ ಕಾರ್ಯದಲ್ಲಿ ಯೂರಿನ್ ಆಗ್ಬೋದು ಅಥವಾ ಮೋಷನ್ ಆಗ್ಬೋದು ಏನ್ ಪಾಸ್ ಮಾಡ್ತೀವಿ ಅದೆಲ್ಲ ಫಾರ್ಮೇಷನ್ ಆಗ್ಬೇಕು ಅಂದ್ರೆ ಅದಕ್ಕೆ ನೀರ್ ಇರ್ಲೇಬೇಕು. ಮೇಜರ್ ಕಂಟೆಂಟ್ ನಮ್ಮ ಆಹಾರದ ಜೊತೆಗೆ ನೀರ್ ಕೂಡ ಇರುತ್ತೆ. ಸೊ ಅಂತ ಟೈಮಲ್ಲಿ ನಾವು ನೀರಿನ ಪ್ರಮಾಣ ಯಾವಾಗ ಕಡಿಮೆ ಮಾಡ್ತೀವಿ, ಎಕ್ಸ್ಕ್ರೀಷನ್ ಮಾತ್ರ ನಾವು ನೀರಿನ ಎಷ್ಟು ಕುಡಿತೀವಿ ಅದ್ರ ತಕ್ಕಂತೆ ಇರುತ್ತೆ. ಇವಾಗ ಸಪೋಸ್ ಹೇಳ್ಬೇಕಂದ್ರೆ ಕಿಡ್ನಿ ನಾರ್ಮಲ್ ಆಗಿ ಫಂಕ್ಷನ್ ಮಾಡ್ಬೇಕು ಅಂದ್ರೆ ಗಂಟೆಗೆ 60-90 ml ಅಷ್ಟು ಮೂತ್ರನ ಪ್ರೊಡ್ಯೂಸ್ ಮಾಡುತ್ತೆ ಅದು ಯೂರಿನ್ ಸಿಂಥೆಸಿಸ್. ಸೊ ಇವತ್ತಿನ ನಾವು ನೀರಿನ ಪ್ರಮಾಣ ಕಡಿಮೆ ಮಾಡ್ತಾ ಹೋದ್ರೆ ಅದ್ರ ಔಟ್ಪುಟ್ ಯೂರಿನ್ ಪ್ರೊಡಕ್ಷನ್ ಏನಾಗುತ್ತೆ ಅದು ಕಡಿಮೆ ಆಗ್ತಾವ. ಅವಾಗ ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ಕ್ಲಿಯರ್ ಆಗೋದಿಲ್ಲ, ಅದೇನ್ ಅನ್ವಾಂಟೆಡ್ ವೇಸ್ಟ್ ಪ್ರಾಡಕ್ಟ್ ಇರುತ್ತಲ್ಲ ಅದನ್ನ ಯಾವ್ದು ಎತ್ಕೋದಿಲ್ಲ ಅವಾಗ ದೇಹದಿಂದ ಹೊರಗಡೆ. ಅವಾಗ ಏನಾಗುತ್ತೆ, ಟಾಕ್ಸಿಸಿಟಿ ಲೆವೆಲ್ ಜಾಸ್ತಿ ಆಗ್ಬೋದು. ಲೈಫ್ ಇನ್ ಕೇಸ್ ಆ ಪ್ರೊಡಕ್ಷನ್ ನಾರ್ಮಲ್ ಆಗ್ತಾ ಹೋದ್ರು ಕೂಡ ಫ್ಲೂಯಿಡ್ ಲಾಸ್, ಇವಾಗ ಸಪೋಸ್ ಈ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಕಾಣುವಂತದ್ದು ವಾಂತಿ ಇಲ್ಲಾಂದ್ರೆ ಭೇದಿ ಆಗುವ ಸಾಧ್ಯತೆಗಳು ಬಹಳ ಇದೆ. ಮಡ ಏರಿಯಾ ಅಂತ ಹೇಳ್ತಾರೆ, ಅಂತ ಟೈಮಲ್ಲೂ ಕೂಡ ಅವರು ನೀರಿನ ಸೇವನ ಪ್ರಾಪರ್ ಆಗಿ ಮಾಡಿಲ್ಲ ಅಂದ್ರೆ ಏನಾಗತ್ತೆ, ಫ್ಲೂಯಿಡ್ ಲಾಸ್ ಆಗಕ್ ಸ್ಟಾರ್ಟ್ ಆಗತ್ತೆ. ಅವಾಗ ಏನ್ ಮಾಡತ್ತೆ, ದೇಹ ಸರ್ಕ್ಯುಲೇಟ್ ಮಾಡಕ್ಕೋಸ್ಕರ ಕಾಂಪನ್ಸೇಟ್ ಮಾಡಕ್ಕೆ ಅದೇ ಸರ್ಕ್ಯುಲೇಷನ್ ಅಲ್ಲಿ ಏನಿರುತ್ತಲ್ಲ ಅದರಿಂದ ನೀರು ಹೊರಗೆ ತಕೊಳ್ಳುತ್ತೆ. ಅವಾಗ ಏನಾಯ್ತು, ರಕ್ತದ ಒತ್ತಡ ಜಾಸ್ತಿ ಆಗತ್ತೆ. ಸೊ ಫ್ಲೂಯಿಡ್ ಕಂಟೆಂಟ್ ಯಾವಾಗ ಬಾಡಿಲಿ ಕಡಿಮೆ ಆಗತ್ತೆ ಪ್ರೊಡಕ್ಷನ್ ಇರ್ತಾರ. ಸೊ ಸರ್ಕ್ಯುಲೇಷನ್ ಗೆ ಹೆಚ್ಚು ಪಂಪ್ ಕೊಡ್ಬೇಕು. ಇವಾಗ ಎಲ್ಲಾ ದೇಹದಲ್ಲಿ ಪ್ರತಿ ಜಾಗಕ್ಕೂ ಆಕ್ಸಿಜನ್ ಹೋಗಿ ರೀಚ್ ಆಗ್ಬೇಕಂದ್ರೆ ಕ್ವಾಂಟಿಟಿ ಅಷ್ಟಿದ್ರೇನೆ ಅದು ರೀಚ್ ಆಗೋದು. ಸೊ ಅಷ್ಟಿಲ್ಲ ಅಂದಾಗ ಪ್ರೆಷರ್ ಜಾಸ್ತಿ ಕೊಟ್ಟು ಹೋದಾಗ ಕೆಲಸ ವರ್ಕ್ ಲೋಡ್ ಹೆಚ್ಚಿಗೆ ಆಗುತ್ತೆ ಅದಕ್ಕೆ ಅವಾಗ. ಸೊ ಇದೇ ಅಭ್ಯಾಸದಿಂದ ತುಂಬಾ ಕಾಲ ನೀರ್ ಕಡಿಮೆ ಕುಡಿತಾ ಇದ್ರೆ ಬಿಪಿ ಬರೋ ಸಾಧ್ಯತೆಗಳು ಇರುತ್ತೆ. ಇನ್ನ ಹಲವಾರು ತೊಂದರೆಗಳು ಅಂತಂದ್ರೆ ಕೆಲವೊಬ್ಬರಿಗೆ ದಿನಕ್ಕೆ ಒಂದ್ಸತಿ ಆಗ್ಲಿ ಎರಡ್ ಸತಿ ಆಗ್ಲಿ ಬ್ರಷ್ ಮಾಡ್ಬೋದವರು, ಆದ್ರೆ ಬಾಯಿ ಮಾತ್ರ ತುಂಬಾ ಕೆಟ್ಟದಾಗ ಸ್ಮೆಲ್ ಬರ್ತಿರತ್ತೆ. ಅದಕ್ಕೊಂದು ರೀಸನ್ ನೀರ್ ಕಡಿಮೆ ಕುಡಿಯೋದು. ಇನ್ನೊಂದು ಪೆಟ್ಟಿಗೆ ಅಂತೀವಿ, ಅಂದ್ರೆ ಮೈಕೈ ನೋವು ಅಥವಾ ಸುದ್ದು ಏನು ಕೆಲಸ ಮಾಡಕ್ ಇಷ್ಟ ಇಲ್ದಿರ ಇರೋದು, ಆತರ ಜಡತ್ವ
1: ಇರೋದು.
0: ಹೌದು, ಆಕ್ಟಿವ್ನೆಸ್ ಅನ್ನೋದು ಇರಲ್ಲ
1: ಅವ್ರಿಗೆ.
0: ಅದ್ ಬಿಟ್ಟು ಫ್ರೀಕ್ವೆಂಟ್ ಇಲ್ನೆಸ್, ಯಾವ್ದಾದ್ರು ಪದೇ ಪದೇ ಕಾಯಿಲೆಗಳು ಬರ್ತಿರ್ಬೋದು. ನೀರ್ ಕಡಿಮೆ ಸೇವನೆ ಯಾವಾಗ ಮಾಡ್ತೀವಿ ಅವಾಗ ಎಕ್ಸ್ಕ್ರೇಷನ್ ಅನ್ನೋದು ಟಾಕ್ಸಿನ್ಸ್ ದೇಹದಿಂದ ಹೊರಗಡೆ ಹೋಗ್ತಿದ್ದಾಗ ಅದನ್ನ ಯಾವ್ದೋ ಒಂದ್ ರೀತಿ ಕಂಡುಕೊಳ್ಳುತ್ತೆ ಹೊರಗ್ ಬರಕ್ಕೆ. ಸೊ ಅದರಿಂದ ಫ್ರೀಕ್ವೆಂಟ್ ಆಗಿ ಬೇರೆ ಯಾವ್ದಾದ್ರು ಇಲ್ನೆಸ್ ಆಗ್ಬೋದು. ಅದ್ ಬಿಟ್ರೆ ಮಲಬದ್ಧತೆ, ನಾ ಹೇಳ್ದಂಗೆ ನಮ್ಮ ಆಹಾರದಲ್ಲಿ ಫೈಬರ್ ಕಂಟೆಂಟ್ ಹಣ್ಣು ತರಕಾರಿ ಯಾಕೆ ಜಾಸ್ತಿ ತಗೊಳ್ಳಿ ಅಂತಾರೆ, ಆ ಮೋಷನ್ನು ಗಟ್ಟಿ ಆಗದಿರ ಆರಾಮಾಗಿ ಸಲೀಸಾಗಿ ಬರಲಿ ಅಂತ. ಸೊ ಅದ್ರ ಜೊತೆಗೆ ನಾವು ತಿನ್ನೋ ಆಹಾರದ ಜೊತೆಗೆ ನೀರು ಕೂಡ ಅದರಲ್ಲಿ ಮೇಜರ್ ಕಂಪೋನೆಂಟ್ ಆಗಿರುತ್ತೆ. ಯಾರಿಗ ಮಲಬದ್ಧತೆ ಇರುತ್ತೆ ಅವ್ರ ಹೆಚ್ಚಿಗೆ ನೀರ್ ತಗೋತಾದ್ರೆ ಮಿನಿಮಮ್ ಅಂದ್ರೆ ದಿನಕ್ಕೆ 3-3.5 ಲೀಟರ್ ನೀರ್ ಕುಡಿದ್ರೆ ಕ್ರಮೇಣ ಒಂದ್ ವಾರ 10 ದಿನದಲ್ಲಿ ಆ ಗಟ್ಟಿ ಏನಿರುತ್ತೆ ಆ ಸ್ಟೂಲ್ಸ್ ಅದು ಕಡಿಮೆ ಆಗ್ತಾ ಬರುತ್ತೆ, ಸಾಫ್ಟ್ ಆಗುತ್ತೆ. ಅದ್ ಬಿಟ್ರೆ ಇನ್ನ ಚರ್ಮ ರೋಗಗಳು, ನೀರ್ ಜಾಸ್ತಿ ಕುಡಿಯೋದ್ರಿಂದ ಸ್ಕಿನ್ ಕಂಪ್ಲೇಂಟ್ಸ್ ತುಂಬಾ ಕಡಿಮೆ ಆಗುತ್ತೆ. ಮತ್ತೆ ನೀರ್ ಯಾವಾಗ ಕಡಿಮೆ ಕುಡಿತೀವಲ್ಲ ಆ ಟೈಮಲ್ಲಿ ನಮಗೆ ಕ್ರೇವಿಂಗ್ಸ್ ಅನ್ನೋದು, ಅಂದ್ರೆ ನಾನು ಇಂಥದನ್ನ ತಿನ್ಬೇಕು, ಇವಾಗ ನಾನು ಊಟ ಮಾಡಿರ್ತೀನಿ ಸಪೋಸ್ ಇನ್ನ ಒಂದ್ ಅರ್ಧ ಗಂಟೆ ಮುಂಚೆ, ಮತ್ತೆ ಆಗ್ಲೇ ನನಗೆ ಏನಾದ್ರೂ ತಿನ್ಬೇಕು ಅನ್ಸೋದು. ಇದ್ರಲ್ಲಿ ಮೆಜಾರಿಟಿ ಏನಾದ್ರು ಸ್ವೀಟ್ಸ್ ತಿನ್ಬೇಕು, ಚಾಕ್ಲೇಟ್ ತಿನ್ಬೇಕು ಅನ್ನೋಂಥದ್ ಬರುತ್ತೆ. ಅದನ್ನಕ್ಕೆ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗ್ತಾ ಇರುತ್ತೆ, ನೀರ್ ಕಡಿಮೆ. ಸೊ ಇದು ಶುಗರ್ ಕ್ರೇವಿಂಗ್ಸ್ ಅಂತ ಸ್ಟಾರ್ಟ್ ಆಗುತ್ತೆ ಅವಾಗ. ಮತ್ತೆ ಯೂರಿನ್ ಔಟ್ಪುಟ್ ಕಡಿಮೆ ಆಗುತ್ತೆ, ನಾವು ನೀರ್ ಎಷ್ಟು ಕಡಿಮೆ ತಗೊಂಡ್ರೆ ಅಷ್ಟು ಯೂರಿನ್ ಸಿಂಥೆಸಿಸ್ ಪ್ರೊಡಕ್ಷನ್ ಕಡಿಮೆ ಆಗುತ್ತಲ್ಲ. ಸೊ ಯೂರಿನ್ ಔಟ್ಪುಟ್ ಕೂಡ ಕಡಿಮೆ ಆಗುತ್ತೆ. ಇತರ ನೀರಿನ ಪ್ರಾಮುಖ್ಯತೆ ಬರೀ ಏನು ನಾವು ದಾಹ ತೀರಿಸ್ಕೊಳ್ಳೋಕೋಸ್ಕರ ಅಲ್ಲ, ನಮ್ ಬಾಡಿನ ಶುದ್ಧೀಕರ ಮಾಡೋಕೋಸ್ಕರ ಹಾಗೂ ಆಕ್ಟಿವ್ ಆಗಿ ಇಡೋಕೋಸ್ಕರ ವಾಟರ್ ಇಂಟೇಕ್ ಇಸ್ ವೆರಿ ಎಸೆನ್ಷಿಯಲ್.
1: ಅಂದ್ರೆ ಇಷ್ಟೆಲ್ಲ ಪ್ರಾಮುಖ್ಯತೆ ಇರುತ್ತೆ ತಿಳ್ಕೊಬೇಕು ಪ್ರತಿಯೊಬ್ರು. ಯಾಕೆ ನಾವು ಹೇಳಿರ್ತಾರೆ ಪ್ರತಿದಿನ ಎಷ್ಟು ಲೀಟರ್ ನೀರು ಕುಡಿಬೇಕಂದ್ರೆ ಇಷ್ಟು ಅವಶ್ಯಕತೆ ಇದ್ದೇ ಇರುತ್ತೆ ನಮ್ಮ ಪ್ರತಿನಿತ್ಯ ಜೀವನಕ್ಕೆ.
0: ಖಂಡಿತ, ಇಷ್ಟೇ ಅಲ್ದಿರ ನಮ್ಮ ದೇಹದಲ್ಲಿ ರಚನೆ ಆಗಿರೋದು, ನಾನು ಆಗ್ಲೇ ಹೇಳಿದೆ 60% ಅಲ್ಲಿ ಸಪೋಸ್ ರಕ್ತ ತಗೊಳ್ಳಿ, ಅದ್ರಲ್ಲಿ ಮೇಜರ್ ಕಂಪೋನೆಂಟ್ ಫ್ಲೂಯಿಡ್ ವಾಟರ್ ಇರುತ್ತೆ. ಅದಾದ್ಮೇಲೆ ಬಾಯಲ್ಲಿ ಏನಿರುತ್ತೆ, ಲಾಲಾರಸ ಸಲೈವ ಅಂತೀವಲ್ಲ, ತಿಂದಿದ್ದು ಆಹಾರ ಜೀರ್ಣ ಆಗ್ಬೇಕು ಅಂದ್ರೆ ಗ್ಯಾಸ್ಟ್ರಿಕ್ ಜ್ಯೂಸಸ್ ಮತ್ತೆ ಸಲೈವ ಇರ್ಬೇಕು ಅದು ಒಳಗೆ ಹೋಗಕ್ಕೋಸ್ಕರ. ಸೊ ಅದ್ರ ಕಂಟೆಂಟ್ ನೀರೇ ಇರುತ್ತೆ. ಅದ್ ಬಿಟ್ರೆ ಇನ್ನ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಬಂದ್ರೆ ಯೂರಿನ್ ದ್ರವಗಳು ಮತ್ತೆ ವೀರ್ಯ, ಅದ್ ಪ್ರೊಡಕ್ಷನ್ ಆಗೋಕು ಕೂಡ ಮೆಜಾರಿಟಿ ಫ್ಲೂಯಿಡ್ ಬೇಕಾಗತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮೂತ್ರ ಅಂಡ್ ಅದಾದ್ಮೇಲೆ ಮ್ಯೂಕಸ್ ಮೆಂಬ್ರೇನ್ ಅಂತ ಹೇಳ್ತೀವಿ. ನಾವು ಬಾಯಿಂದ ಹಿಡಿದು ಹೊರಗಡೆ ಏನ್ ಎಕ್ಸ್ಪ್ರೆಷನ್ ಮಾಡ್ತೀವಲ್ಲ ಮೋಷನ್, ಅಲ್ಲಿವರೆಗೂ ಪ್ರತಿಯೊಂದು ಅಂಗಾಂಗಗಳ ರಚನೆಗೆ ಲೋಳೆಯ ಅಂದ್ರೆ ಸಿಂಬ್ಲ ತರ ಒಂದು ಕೋಟಿಂಗ್ ಇರುತ್ತೆ. ಅದನ್ನ ಯಾವಾಗ ನೀರು ತಗೊಳಕ್ ಕಡಿಮೆ ಆಗ್ತಾ ಹೋಗುತ್ತೆ ಅದರದ್ದು ಮಾಯಿಶ್ಚರ್ನೆಸ್ ಕಡಿಮೆ ಆಗಿ ಅದರದ್ದು ಇನ್ಫೆಕ್ಷನ್ ಗ್ಯಾಸ್ಟ್ರೈಟಿಸ್ ಆಗ್ಬೋದು ಇಲ್ಲ ಅಂದ್ರೆ ಎಂಟ್ರೈಟಿಸ್ ಆಗ್ಬೋದು ಇಲ್ಲಾಂದ್ರೆ ಗಂಟ್ಲು ನೋವು ಇರ್ಬೋದು, ಕೆರೆತ, ಈ ತರದೆಲ್ಲ ಸಿಂಪ್ಟಮ್ ಸ್ಟಾರ್ಟ್ ಆಗಕ್ ಹೋಗುತ್ತೆ. ಅದರದ್ದು ಯಾವಾಗ ಮಾಯಿಶ್ಚರ್ನೆಸ್ ಕಡಿಮೆ ಆಗತ್ತೆ, ಸೊ ಅದ್ರದ್ದು ಇವಾಗ ಸಿಂಪ್ಲಾಗಿ ಏನಿರುತ್ತೆ, ಅದು ನಮಗೆ ಅದ್ರ ಟೆಕ್ಸ್ಚರ್ ಕೊಟ್ಟು ಮತ್ತೆ ಆಹಾರನ ಸಲೀಸಾಗಿ ಹೋಗೋಂಗೆ ಮಾಡೋಕ್ಕೋಸ್ಕರ ಅದಿರೋದು. ಸೊ ಅದ್ ಯಾವಾಗ ಅದ್ರದ್ದು ಫುಡ್ ಮೂವ್ಮೆಂಟ್ ಕಟ್ ತೊಂದರೆ ಆಗತ್ತೆ, ಪ್ರತಿಯೊಂದು ಸಿಂಪ್ಟಮ್ಸ್ ಶುರುವಾಗ್ತಾ ಹೋಗುತ್ತೆ. ಅವಾಗ ಮೇಲಿಂದ ನುಂಗೋಕೆ ಆಹಾರ ಸೇವನೆ ಕಷ್ಟ ಆಗ್ಬೋದು, ಇಲ್ಲ ಜೀರ್ಣ ಪ್ರಕ್ರಿಯೆ ಕಡಿಮೆ ಆಗ್ಬೋದು, ಇಲ್ಲ ಅಂದ್ರೆ ಮಲಬದ್ಧತೆ ಆಗ್ಬೋದು ಹೊರಗೆ ಬರೋವರೆಗೂ. ಸೊ ಇಂಟೇಕ್ ಇಂದ ಹಿಡಿದು ಹೊರಗೆ ಬರೋವರೆಗೂ ಕಷ್ಟ ಆಗ್ಬೋದು.
1: ಹಾಗೆ ಸರ್, ಇವಾಗ ಕೆಲವರು ಮುಖದಲ್ಲಿ ತುಂಬಾ ಆಯಿಲಿ ಕಂಟೆಂಟ್ ಇದೆ, ನಮ್ದು ಫೇಸ್ ತುಂಬಾ ಆಯಿಲಿ ಫೇಸ್ ಇದೆ ಅಂತ ಹೇಳ್ತಿರೋದು, ಕೆಲವರು ಅದೇ ಕೇಳ್ತಾರೆ ಹೆಚ್ಚಾಗಿ ನೀರು ಕುಡೀರಿ ಅಂತ ನಮ್ಗೆ ಸಾಮಾನ್ಯವಾಗಿ ಇದು ಯಾರಾದ್ರೂ ಸಜೆಸ್ಟ್ ಮಾಡ್ತಾರೆ.
0: ಹೌದು, ಅದ್ರ ರೀಸನ್ ಏನಿರುತ್ತೆ, ನಮ್ಮ ಸ್ಕಿನ್ ಮಧ್ಯದಲ್ಲಿ ಪ್ರತಿಯೊಂದು ಮೈನ್ಯೂಟ್ ಪೋರ್ಸ್ ಇರತ್ತೆ, ರಂಧ್ರಗಳು, ಅದು ಏನೇ ಇದ್ರು ನಮ್ಮ ಟಾಕ್ಸಿನ್ಸ್ ಏನ್ ಹೇಳದ್ನಲ್ಲ ಕಿಡ್ನಿ ಏನ್ ಕೆಲಸ ಮಾಡುತ್ತೆ, ಆ ತರನೇ ಅನ್ವಾಂಟೆಡ್ ವೇಸ್ಟ್ ಪ್ರಾಡಕ್ಟ್ ನ ಹೊರಗಡೆ ಹಾಕತ್ತೆ, ಅದು
1: ಚರ್ಮದಿಂದ
0: ಬೇವರ ಮುಖಾಂತರ. ಸೊ ಯಾವಾಗ ಇದು ನೀರ್ ಕಡಿಮೆ ತಗೊಳತ್ತೀವಲ್ಲ ಅಂತ ಟೈಮಲ್ಲಿ ಅದು ಹೊರಗಡೆನೆ ಸ್ಟಾಕ್ ಆಗತ್ತೆ, ಸೆಬೇಸಿಯಸ್ ಗ್ಲಾಂಡ್ ಬ್ಲಾಕ್ ಆಗೋದ್ರಿಂದ ಮತ್ತೆ ಪಿಂಪಲ್ಸ್ ಆಗ್ಬೋದು, ಈ ಆಯಿಲಿನೆಸ್ ಇದೆಲ್ಲ ಅದರಿಂದ ಇರತ್ತೆ. ಎಕ್ಸ್ಪ್ರೆಷನ್ ಅಲ್ಲಿ ಏನು ನಾವು ಸೇವನೆ ಕರೆಕ್ಟ್ ಆಗಿ ಇಲ್ಲ ಅಂದಾಗ ಹೊರಗೆ ಬರೋದು ಆಬ್ವಿಯಸ್ಲಿ ಕಡಿಮೆ ಆಗತ್ತೆ,
1: ಕಡಿಮೆ ಆಗುತ್ತೆ. ಹೌದು,
0: ಅದರಿಂದ ಸೊ ಯಾವಾಗ ನಾವು ವಾಟರ್ ಇಂಟೇಕ್ ಜಾಸ್ತಿ ಮಾಡ್ತೀವಿ ಪಿಂಪಲ್ಸ್ ಕೂಡ ರೆಡ್ಯೂಸ್ ಆಗತ್ತೆ, ಆಯಿಲಿನೆಸ್ ಕಡಿಮೆ ಆಗತ್ತೆ, ಮತ್ತೆ ಹೇರ್ ಫಾಲು ಡ್ಯಾಂಡ್ರಫ್ ಇದ್ರೆ ಅದಕ್ಕೂ ಕೂಡ ಹೆಲ್ಪ್ ಆಗತ್ತೆ.
1: ಹೌದು ಸರ್, ಅದೇ ರೀತಿ ಇವಾಗ ನಾವು ನೀರು ಇಷ್ಟು ಪ್ರಾಮುಖ್ಯತೆ ಇದೆ ಅಂತ ನಾವು ತಿಳ್ಕೊಂಡಾದ್ಮೇಲೆ, ಇವಾಗ ಸಾಮಾನ್ಯವಾಗಿ ಹೇಳಿರ್ತಾರೆ ಅಂದ್ರೆ ದಿನಕ್ಕೆ ಇಷ್ಟು ಲೀಟರ್ ಅಂದ್ರೆ, ಕೆಲವ್ರು ಏನ್ ಮಾಡ್ತಾರೆ ಊಟ ಆದ ತಕ್ಷಣ ಇಷ್ಟು ಒಂದು ಲೋಟ ಎರಡು ಲೋಟ ಸುಮ್ಮನೆ ಹಂಗೆ ಸಲೀಸ ಕೊಡ್ಬಿಡ್ತಾರೆ ಅಂದ್ರೆ, ಇದಕ್ಕೆ ಅದಕ್ಕೆ ಆದಂತೊಂದು ಕ್ರಮಬದ್ಧತೆ ಇರುತ್ತೆ ಅಂದ್ರೆ, ಈ ರೀತಿ ನೀರನ್ನ ಇಷ್ಟಿಷ್ಟು ಗಂಟೆಗಳಿಗೆ ಸೇವಿಸಬೇಕು ಆ ರೀತಿ ನೋಡಿದ್ರೆ, ಅಂದ್ರೆ ನಾವು ಯಾವ ರೀತಿ, ಯಾಕಂದ್ರೆ ಇವಾಗ ಊಟ ಆದ್ಮೇಲೆ ಒಂದು ಗಂಟೆ ಆದ್ಮೇಲೆ ಊಟ ನೀರು ಕುಡಿಬೇಕು ಅಂತ ಹೇಳ್ತಿರ್ತಾರೆ, ಅದೇ ಆದಂತ ಕ್ರಮಬದ್ಧತೆ ಯಾವ ರೀತಿ ಇದೆ ಅಂದ್ರೆ, ಉತ್ತಮ ಆರೋಗ್ಯಕ್ಕೆ ನೀರನ್ನು ಮಿತವಾಗಿ ಇಷ್ಟು ಲೀಟರ್ ನೀರು ಅಂತ ಇದ್ದಾಗ ನಾವು ಅದನ್ನ ಮಿತವಾಗಿ ಇಷ್ಟಿಷ್ಟು ಸಮಯದ ನಂತರ ತಗೋಬೇಕು ಅಂತ ನೋಡುವಾಗ ಅದನ್ನ ಯಾವ ರೀತಿ ಇದು ಮಾಡ್ಬೇಕು,
0: ಯಾವ ಕ್ರಮದಲ್ಲಿ ಸೇವನೆ ಮಾಡ್ಬೇಕು ಅಂತ ಹೇಳೋದಾದ್ರೆ, ಮೇಕೆ ಲೀಟರ್ ಒಂದೇ ರೂಲ್, ನಮ್ಗೆ ಯಾವಾಗ ಬಾಯಾರಿಕೆ ಆಗುತ್ತೆ ಅವಾಗ ನೀರು ಕುಡಿಯೋದು. ಬಟ್ ನೀವು ಹೇಳಿದಾಗೆ ಆಹಾರ ಆದ್ಮೇಲಿಂದ ಏನಕ್ಕೆ ನೀರು ತಗೊಳ್ಳಿ ಅಂತ ಹೇಳ್ತಾರೆ, ಆಹಾರದ ಮುಂಚೆ ನೀರು ಯಾವಾಗ ತಗೋಬೇಕು ಈ ವಿಚಾರಕ್ಕೆ ಬಂದಾಗ, ಆಹಾರಕ್ಕೆ ಅಟ್ಲೀಸ್ಟ್ ಅರ್ಧ ಗಂಟೆ ಮುಂಚೆ ನೀರು ತಗೋಬೇಕು. ಊಟ ಮಾಡೋಕ್ಕಿಂತ ಮುಂಚೆ ಅಥವಾ ಊಟದ ಮಧ್ಯದಲ್ಲಿ ನೀರು ಕುಡಿಯಬಾರದು, ಮತ್ತೆ ಊಟ ಆದ್ಮೇಲೆ ಕಡೆಯ ಪಕ್ಷ ಅಟ್ಲೀಸ್ಟ್ ಅರ್ಧ ಗಂಟೆ ಆದ್ರೂ ಗ್ಯಾಪ್ ಇರಬೇಕು. ಏನಕ್ಕೆ, ಜೀರ್ಣಕ್ರಿಯೆಗೆ ಒಳಗಡೆ ಆಸಿಡ್ ಗ್ಯಾಸ್ಟ್ರಿಕ್ ಜ್ಯೂಸಸ್ ಏನಿರತ್ತೆ ಅದು ಅಸ್ಟಿಕ್ ಕಂಟೆಂಟ್ ಅಲ್ಲಿರತ್ತೆ, ಅದಕ್ಕೆ ನಾವು ನೀರು ಕುಡಿದ್ಬಿಟ್ರೆ ಫಸ್ಟ್ ಹೊಟ್ಟೆ ಕೂಡ ಉಬ್ಬರಿಸುತ್ತೆ, ನಾವು ತಿನ್ನೋದು ಕೂಡ ಬೇಗ ಹೊಟ್ಟೆ ತುಂಬುತ್ತೆ. ನಮ್ಗೆ ಎಷ್ಟು ಆಹಾರ ಸೇವನೆ ಅಷ್ಟಿದಾಗ ಮಾಡ್ಬೇಕಂತಿರತ್ತಲ್ಲ, ಅವಾಗ ಫಸ್ಟ್ ನಾವು ನೀರು ಕುಡಿದ್ರೆ ಹೊಟ್ಟೆ ಬೇಗ ತುಂಬುತ್ತೆ, ಮತ್ತೆ ನಾವು ಇನ್ನೇನು ತಿನ್ನೋ ಮನ್ಸಾಗಲ್ಲ ನಮಗೆ ಅವಾಗ, ಅದ್ ಬಿಟ್ಟು ಇನ್ನೊಂದ್ ಸ್ವಲ್ಪ ಹೊತ್ತರಲ್ಲೇ ಮತ್ತೆ ಹೊಟ್ಟೆ ಹಸಿವಾಗ. ಇದೆಲ್ಲ ಬಿಟ್ಟು ಓಕೆ ನೀರ್ ಕುಡಿಯಲ್ಲ ನಾನು, ಊಟದ ಮಧ್ಯದಲ್ಲಿ ನೀರ್ ಸೇವನೆ ಮಾಡ್ತೀನಿ ಅಥವಾ ಊಟ ಆದ ತಕ್ಷಣ ತಗೋತೀನಿ ಅಂದ್ರೆ ಗ್ಯಾಸ್ಟ್ರಿಕ್ ಜ್ಯೂಸಸ್ ಕಡಿಮೆ ಆಗಿರತ್ತೆ, ಡೈಲ್ಯೂಟ್ ಆಗಿರತ್ತೆ, ಅವಾಗ ಜೀರ್ಣಕ್ರಿಯೆ ಸಲೀಸ್ ಆಗೋದಿಲ್ಲ. ಸೊ ಓವರ್ ವರ್ಕ್ ಮಾಡ್ಬೇಕು ಅಥವಾ ಓವರ್ ಕಾಂಪನ್ಸೇಟ್ ಮಾಡ್ಬೇಕು ಆ ಬಾಡಿ, ಅವಾಗ ಅನ್ಡೈಜೆಷನ್ ಆಗೋದು, ಅಜೀರ್ಣ ಆಗೋದು, ಇಂಥದೆಲ್ಲ ಕಾಮನ್ ಸಿಂಪ್ಟಮ್ಸ್ ಆಗತ್ತೆ ಅವಾಗ. ಸೊ ನೀರ್ ಕುಡಿಯೋಕ್ಕೋಸ್ಕರ ಪ್ರತಿ ವ್ಯಕ್ತಿಗೂ ಅನುಸಾರವಾಗಿ ಅವ್ರು ತಗೋಬಹುದು, ಅದಕ್ಕಂತೂ ಪರ್ಮಿಷನ್ ಇದೆ. ಬಟ್ ಊಟ ತಗೊಳಕ್ಕೂ ಮುಂಚೆ ಮತ್ತೆ ಊಟ ಆದ ತಕ್ಷಣ ಅಥವಾ ಊಟದ ಮಧ್ಯದಲ್ಲಿ ನೀರ್ ತಗೊಳೋ ಹಾಗಿಲ್ಲ, ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ, ಊಟ ಆದ್ಮೇಲೆ ಒನ್ ಅವರ್ ಆದ್ಮೇಲೆ ಇಟ್ಸ್ ಐಡಿಯಲ್ ಟೈಮ್ ಫುಡ್ ತಗೊಳೋ ಟೈಮ್ ಅಲ್ಲಿ. ಅದ್ ಬಿಟ್ಟು ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನೀರ್ ಕುಡಿಯೋದು, ರಾತ್ರಿ ಮಲಗುವಾಗ ನೀರ್ ಕುಡಿಯೋದು, ಅದು ಖಂಡಿತ ಮಾಡ್ಬೋದು. ಅಂಡ್ ನೀರ್ ಕುಡಿಯೋದ್ರಲ್ಲೂ ಕೂಡ ಎಷ್ಟೊಂದ್ ಜನದ್ದು ಎಷ್ಟೊಂದ್ ತರ ವೆರೈಟೀಸ್ ಇರುತ್ತೆ. ಕೆಲವರು ಒಂದ್ ಸರ್ತಿಗೆ ಒಂದ್ ಗ್ಲಾಸ್ ಕುಡಿದ್ರೆ ಮತ್ತೆ ಇನ್ನೊಂದ್ ಗಂಟೆ ಹೊತ್ತು ನೀರ್ ಕುಡಿಯೋದಿಲ್ಲ, ಇನ್ ಕೆಲವರು ಒಂದೊಂದ್ ಬಾಯಿಗೆ 10 ನಿಮಿಷಕ್ಕೆ 15 ನಿಮಿಷಕ್ಕೆ ತಗೋತಿರ್ತಾರೆ. ಫ್ರೀಕ್ವೆನ್ಸಿ ಇಂಟರ್ವಲ್ ಅಂತೀವಿ, ಅದ್ ಬಿಟ್ರೆ ಲಾಂಗ್ ಕ್ವಾಂಟಿಟಿ ಇನ್ ದ ಲಾರ್ಜರ್ ಇಂಟರ್ವಲ್ ಆತರ, ಅದು ಅವ್ರವ್ರಿಗೆ ಬಿಟ್ಟಿದ್ದಂತ
1: ಅಂದ್ರೆ ಅವರವರ ದೇಹದ ಗುಣಕ್ಕೆ ಅವ್ರಿಗೆ
0: ಅವ್ರ ದೇಹ ಹೇಗೆ ಡಿಮ್ಯಾಂಡ್ ಮಾಡತ್ತೆ ಆತರ. ಬಟ್ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ಬೇಕಿರೋದು ಆಹಾರ ಸೇವನೆ ಟೈಮ್ ಅಲ್ಲಿ, ಅದಕ್ಕಿಂತ ಮುಂಚೆ ಅದಾದ್ಮೇಲೆ ನೀರ್ ತಗೊಳ್ಳೋ ಹಾಗೆ.
1: ಹಾಗೆ ಸರ್, ಒಂದು ಕುಡಿಯುವ ನೀರಿನ ವಿಧಾನ ಅಂದ್ರೆ, ನಾವು ಒಂದು ಅನಾದಿ ಕಾಲದಲ್ಲಿ ಏನಿತ್ತು ಅಂದ್ರೆ, ಈ ರೀತಿಯಾದಂತಹ ಆರ್ವ ವಾಟರ್ ಆಗಿರ್ಬೋದು, ಈ ಫಿಲ್ಟರ್ ವಾಟರ್ ಅನ್ನ ಕಲ್ಪನೆನೆ ಇರಲಿಲ್ಲ ನಮಗೆ. ಪೂರ್ವಜರ ಕಾಲದಿಂದ ಬಾವಿ ನೀರನ್ನು ಸೇವಿಸ್ತಾ ಇರ್ತಿದ್ರು. ಪ್ರಸ್ತುತ ಏನಾಗಿದೆ ಅಂದ್ರೆ, ಒಂದು ಹವಾಮಾನದ ಬದಲಾವಣೆ ಆಗ್ಬಿಟ್ಟು ಏನಾಗಿದೆ ಅಂದ್ರೆ, ಏನ್ ನಾವು ಬೋರ್ವೆಲ್ ಇಲ್ಲಿ ನೋಡ್ತಾ ಇರ್ತೀವಿ, ಕೆಲವೊಮ್ಮೆ 1600 ಅಡಿ 1500 ಅಡಿ ಹೋದಾಗ ಆ ನೀರಿನ ಒಂದು ಶುದ್ಧತೆ ಇರೋದಿಲ್ಲ.
0: ಹೌದು,
1: ಈ ರೀತಿಯಾದಾಗ ಅಂದ್ರೆ ಕುಡಿಯೋ ನೀರಿನ ಒಂದು ಯಾವುದು ಉತ್ತಮ ಆರೋಗ್ಯಕ್ಕೆ ಅಂತ ಕೆಲವರು ಹೇಳ್ತಾರೆ. ನಮ್ಮ ಅಜ್ಜಾಜಿ ಇವಾಗ ಆರ್ವ ವಾಟರ್ ತಗೊಂಡ್ಬಂದ್ರೆ, ಇಲ್ಲ ಬೇಡ ನಮ್ಗೆ ಮುಂಚೆಯಿಂದ ಬಾವಿ ನೀರ್ ಕುಡಿದ ಅಭ್ಯಾಸ, ಈ ರೀತಿ ಹೇಳ್ತಾ ಇರ್ತಾರೆ.
0: ಈ ಅಂದ್ರೆ ನಿಮ್ ಪ್ರಶ್ನೆ ಸೇವನೆ ಮಾಡೋಕ್ಕೋಸ್ಕರ ಅಂದ್ರೆ ಡ್ರಿಂಕಿಂಗ್ ಪರ್ಪಸ್ಗೆ ಯಾವ ನೀರಾದ್ರೆ ಒಳ್ಳೇದು? ಈ ವಿಚಾರಕ್ಕೆ ಬಂದಾಗ ವಾಟರ್ ರಿಸೋರ್ಸಸ್ ಏನಿರುತ್ತೆ ಇವಾಗ ಹಳ್ಳಿಗಳ ಕಡೆ ಆದ್ರೆ ಸಿಟಿಲಾದ್ರೆ ಇವಾಗ ನೀವು ಹೇಳ್ದಂಗೆ ಅವ್ರಿಗೂ ವಾಟರ್ ಸಿಗತ್ತೆ ಅಥವಾ ಬರೋ ಕಾರ್ಪೊರೇಷನ್ ವಾಟರ್ ಚೆನ್ನಾಗಿರತ್ತೆ. ಅದೇ ಹಳ್ಳಿಗಳ ಕಡೆ ಸೋರ್ಸ್ ಹೇಗಿರತ್ತೆ, ಅಲ್ಲಿ ಇಲ್ಲಿಂದ ನೀರು ತಗೊಂಡ್ಬರ್ತಾರೆ, ಅದು ಬಾವಿದಿರತ್ತಾ ಅಥವಾ ಹೊಂಡದಿಂದ ತರ್ತಾರ, ಇಲ್ಲ ಅಂದ್ರೆ ಅಲ್ಲಿ ಕಾರ್ಪೊರೇಷನ್ ನೀರು ತಗೋತಾರ. ಒಂದು ನಾವು ನಿಂತ ನೀರೇ ಕುಡಿಬೇಕು ಅನ್ನೋದು ಎಲ್ಲೂ ಇಲ್ಲ. ಬಿಕಾಸ್ ನೀವು ಹೇಳ್ದಂಗೆ ಅನಾದಿ ಕಾಲದಿಂದ ಕುಡ್ಕೊ ಬರ್ತಿರೋದೆಲ್ಲ ಮನೆಯಲ್ಲಿರೋ ಬೋರ್ವೆಲ್ ನೀರು ಅಥವಾ ಬಾವಿ ನೀರೇ ಕುಡಿತಾರೆ.
1: ಹೌದು,
0: ಆಗಿನ ಕಾಲದಿಂದಲೂ ಏನು ಕಾಯಿಲೆ ಬಂದಿಲ್ಲ. ಇದಕ್ಕೆ ಏನ್ ನಾವು ಮಾಡ್ಬೇಕಂದ್ರೆ ಅದ್ರ ನೀರಿನ ಪರಿಶುದ್ಧತೆ ಎಷ್ಟಿದೆ ನೋಡ್ಬೇಕಷ್ಟೇ.
1: ಶುದ್ಧತೆ ಮೇಲೆ ಅದು ಡಿಪೆಂಡ್ ಆಗುತ್ತೆ ನೀರನ್ನು ಕುಡಿಯಲು ಯೋಗ್ಯವಾ.
0: ಅದು ಮನೆಯಲ್ಲೇ ಬಾವಿ ಇದ್ರೂ ಕೂಡ ಐಡಿಯಲಿ ಏನ್ ಹೇಳ್ತಾರೆ, ವರ್ಷಕ್ಕೊಂದ್ಸರ್ತಿ ಆದ್ರೂ ಅದ್ರದ್ದು ವಾಟರ್ ಅನಾಲಿಸಿಸ್ ಮಾಡ್ಬೇಕು. ಬಿಕಾಸ್ ಎಷ್ಟೊಂದು ಕಾಯಿಲೆಗಳು ನೀರಿನ ಮುಖಾಂತರ ಹರಡೋದಿರತ್ತೆ. ನಮ್ದಿಲ್ಲ ಅಂದ್ರೂ ಕೂಡ ಯಾವ್ದಾದ್ರು ಪ್ರಾಣಿ ಪಕ್ಷಿಗಳು ಬಂದು ಕುಡ್ದು ಹೋಗಿರ್ಬೋದು, ಅದು ಹೇಗಿರತ್ತೆ, ಹೊರಗಡೆ ಏನೇನೋ ತಿಂದು ಬಂದಿರತ್ತೆ, ಎಲ್ಲೆಲ್ಲೋ ಕುಂತಿರತ್ತೆ. ಸೊ ಓರೋಫಿಕಲ್ ರೂಟ್ ಅಂತ ಹೇಳ್ತದೆ, ಅಂದ್ರೆ ನಮ್ ಎಕ್ಸ್ಕ್ರೀಷನ್ ಏನ್ ಮಾಡಿರ್ತೀವಿ ದೇಹದ್ದು ಅದರಿಂದನು ಹರಡೋದಿರತ್ತೆ. ಅದನ್ನ ಕೈ ತೊಳಿಬೇಕಾದ್ರೆ ಆಗ್ಲಿ ಅಥವಾ ಯಾವ್ದೋ ಒಂದು ನಾವು ಬಿಂದಿಗೆ ಮುಟ್ಟಿರ್ತೀವಿ ಸಪೋಸ್ ಕೈ ಕೊಡಕ್ಕೋಸ್ಕರ, ಮತ್ತೆ ಅದನ್ನೇ ಬಾವಿ ಹಾಕಿ ನೀರ್ ಸೇರ್ಬೇಕಾದ್ರೆ ಆ ನೀರಲ್ಲಿ ಅದು ಕಲುಷಿತ ಆಗತ್ತೆ. ಅದ್ರಲ್ಲಿರೋ ಪ್ಯಾರಸೈಟ್ಸ್ ಆಗ್ಬೋದು, ಬ್ಯಾಕ್ಟೀರಿಯಾ ಫಂಗಸ್ ಆಗ್ಬೋದು, ಇಲ್ಲ ಅದ್ರದ್ದು ಎಗ್ಸ್ ಆಗ್ಬೋದು. ಅದಲ್ಲೇ ಇದ್ದಾಗ ಮತ್ತೆ ಅದಕ್ಕೆ ಅನುಕೂಲ ಮಾಡ್ಕೊಟ್ಟಂಗ ಆಗುತ್ತೆ ನಾವಿನ್ನ ಬೆಳೆಯೋಕೆ. ಅದೇ ನೀರನ್ನು ಯಾವಾಗ ನಾವು ಸೇವನೆ ಮಾಡ್ತೀವಿ ಮತ್ತೆ ಕಾಯಿಲೆಗಳು ಹರಡ. ಸೊ ಇಂಥದಕ್ಕೋಸ್ಕರ ಬರೀ ಬ್ಯಾಕ್ಟೀರಿಯಾ ಅನಾಲಿಸಿಸ್ ಮತ್ತೆ ಅದೇನಿರುತ್ತೆ ಪ್ಯಾರಸೈಟ್ಸ್, ಅದಕ್ಕೋಸ್ಕರ ಮಾತ್ರ ನಾವು ವಾಟರ್ ಅನಾಲಿಸಿಸ್ ವರ್ಷಕ್ಕೊಂದ್ಸರ್ತಿ ಮಾಡಿದ್ರೆ ಒಳ್ಳೇದು ಅಂತ. ಅದು ಬಿಟ್ಟು ಅದೇ ಬಾವಿ ನೀರನ್ನೇ ಶುದ್ಧೀಕರಣ ಮಾಡಿ ಅಥವಾ ಬಿಸಿ ಮಾಡಿಸಿ ಕಾಯ್ತಾರಿಸಿ ಕುಡಿಬಹುದು. ಅದನ್ನ ರಿವರ್ಸ್ ಆಸ್ಮೋಸಿಸ್ ಸಿಗೋದಾದ್ರೆ, ಇವಾಗ ಏನಿದೆ ಪ್ರತಿಯೊಂದು ಕಡೆ ಸರ್ಕಾರದ ಕಡೆಯಿಂದ ಎಲ್ಲಾ ಯೂನಿಟ್ ಅಲ್ಲೂ ಮಿಷಿನ್ಸ್ ಇದೆ.
1: ಹೌದು, ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು ಕುಡಿಯೋ ನೀರಿನ ಒಂದು ಘಟಕ ಸ್ಥಾಪನೆ ಮಾಡಿದ್ದಾರೆ. ಹೌದು
0: ಹೌದು, ಆ ಫಿಲ್ಟ್ರೇಷನ್ ಯೂನಿಟ್ ವರ್ಕ್ ಆಗೋದ್ರಿಂದ ಸಿಗೋದ್ರಿಂದ ಈಸಿಯಾಗಿ ಸಿಗೋದ್ರಿಂದ ಅದನ್ನ ಕುಡಿಬಹುದು. ಬಟ್ ಯಾರಿಗೆ ಅದ್ರದ್ದು ಔಟ್ ಆಫ್ ರೀಚ್ ಇದೆ, ಯಾರಿಗೆ ಅದು ಸಿಗೋದಿಲ್ಲ, ಅಂತವರು ನೀರಿನ ಶುದ್ಧೀಕರಣ ಮಾಡಿ ಮನೆಯಲ್ಲಿ ಒಂದ್ ಲೇಯರ್ ಎರಡ್ ಲೇಯರ್ ಕಾಟನ್ ಬಟ್ಟೆ ಬರುತ್ತಲ್ಲ ಅದರಿಂದ ಫಿಲ್ಟರ್ ಮಾಡ್ಬೋದು, ಅದರಿಂದ ಮಾಡಿ ಮತ್ತೆ ನೀರನ್ನ ಆರಿಸ್ಬಿಟ್ಟು ಅದನ್ನ ತಗೋಬಹುದು. ಸೊ ಇಂಥ ಫಿಲ್ಟರ್ ವಾಟರೇ ತಗೋಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಫಿಲ್ಟರ್ ವಾಟರ್ ಅಲ್ಲಿ ಏನಿರುತ್ತೆ, ಕೆಲವೊಂದು ಫಿಲ್ಟ್ರೇಷನ್ ಮಾಡೋದ್ರಿಂದ ಅನ್ವಾಂಟೆಡ್ ಬ್ಯಾಕ್ಟೀರಿಯಾಸು ವೈರಸ್ ಇಂಥದನ್ನ ಹೊರಗೆ ಹಾಕೋದ್ರ ಜೊತೆಗೆ ನಮಗೆ ಏನ್ ಬೇಕಿರುತ್ತಲ್ಲ ವೈಟಮಿನ್ಸ್ ಅದ್ರಲ್ಲಿರೋ ಮಿನರಲ್ಸ್ ಅದನ್ನು ಕೂಡ ಕೆಲವೊಂದ್ಸತಿ ಕಡಿಮೆ ಮಾಡಿರುತ್ತೆ. ಅದ್ರಲ್ಲಿ ನಾರ್ಮಲ್ ವಾಟರ್ ಅಲ್ಲಿ ಸಿಗೋ ಅಷ್ಟು ಪ್ರಮಾಣದಲ್ಲಿ ಸಿಗೋದಿಲ್ಲ.
1: ಹೌದು,
0: ಸೊ ಪ್ರತಿಯೊಂದ್ರದ್ದು ಈ ರಿವರ್ಸ್ ಆಸ್ಮೋಸಿಸ್ ಇಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನಿರುತ್ತೆ, ನಾವು ನಾರ್ಮಲ್ ಬಾವಿ ನೀರ್ ಕುಡಿಯೋದ್ರಿಂದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಇರತ್ತೆ. ಸೊ ಇಂಥದ್ರದೇ ಮೇಲ್ಗೆ ಇದನ್ನೇ ತಗೋಬೇಕು ಇದೆ ಅತ್ಯುತ್ತಮ ಅದಿಲ್ಲ. ನಮ್ಗೆ ನೋಡಕ್ ಕೆಲವೊಂದ್ ನೀರ್ ಇರತ್ತೆ ನೋಡಕ್ ಚೆನ್ನಾಗಿರತ್ತೆ, ಅದ್ರೊಳಗಡೆ ಏನಿರತ್ತೆ ಕಾಣೋದಿಲ್ಲ.
1: ಹೌದು,
0: ಸೊ ಆತರ ನಮ್ ಅದೆಷ್ಟು ರಿಲಿಯಬಲ್ ಆಗಿದೆ ನಾವು ಅದ್ರ ಸರೌಂಡಿಂಗ್ಸ್ ಆಗಿ ಎಷ್ಟು ಸ್ವಚ್ಛತೆ ಕಾಪಾಡ್ಕೊಂಡಿರ್ತೀವಿ, ಆ ನೀರು ಬಳಸೋದಕ್ಕೆ ಸೇವನೆಗೆ ಯೋಗ್ಯನ ಇಲ್ವಾ,
1: ಪ್ರತಿಯೊಂದು ಮುಖ್ಯ ಆಗುತ್ತೆ. ಒಂದು ನೀರಿನ ಒಂದು ರಿಸೋರ್ಸ್ ಇಲ್ಲಿ ಸಿಗ್ತಾ ಇರುತ್ತೆ ಅನ್ನೋದಾಗ.
0: ಹೌದು
1: ಸರ್, ಹಾಗೆ ಇವಾಗ ಬಿಸಿ ನೀರಿನ ಅಭ್ಯಾಸ ಇದೆ, ಇವಾಗ ಕೊರೋನಾ ಸಂದರ್ಭದಂತೂ ಪ್ರತಿಯೊಬ್ಬರು ಬಿಸಿ ನೀರು ಸೇವನೆ ಮಾಡ್ತಾ ಇರ್ತಾರೆ. ಇದ್ರದ್ದು ಒಂದು ಉಪಯೋಗಗಳು ನೋಡಿದ್ರೆ, ಕೆಲವ್ರಿಗೆ ನಮ್ಮ ಬಾಡಿ ಸೆಟ್ ಆಗಲ್ಲ ಅಂತಾರೆ, ಕೆಲವ್ರಿಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ.
0: ಹೌದು,
1: ಇದನ್ನ ನಾವು ಬಿಸಿನೀರು ಅಂತ ನೋಡಿದಾಗ ಅಂದ್ರೆ ಯಾವ ರೀತಿ ನಮ್ಗೆ ಇದು ಉತ್ತಮ ಒಂದು ಆರೋಗ್ಯಕ್ಕೆ ಇದು ಸಹಾಯಕಾರಿ ಆಗುತ್ತೆ?
0: ಇದನ್ನ ನೀವು ಹೇಳಿದಾಗ ಕೆಲವರಿಗೆ ಹೊಂದುತ್ತೆ ಕೆಲವರಿಗೆ ಹೊಂದಲ್ಲ. ಅಂಡ್ ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್, ನೀನ್ ಬಿಸಿ ನೀರೇ ತಗೋಬೇಕು ಅಂತ ಯಾರಿಗೂ ಹೇಳೋ ನೆಸೆಸಿಟಿ ಇಲ್ಲ. ನಾ ಹೇಳ್ದಂಗೆ ದೇಹಕ್ಕೆ ಎಷ್ಟು ನೀರಿನ ಪ್ರಮಾಣ ಅವಶ್ಯಕತೆ ಇದೆ ಅದ್ ನಾವು ಬಿಸಿ ನೀರಾದ್ರೂ ಆಗ್ಬೋದು ತಣ್ಣೀರಾದ್ರೂ ಆಗ್ಬೋದು ಯಾವ್ದಾದ್ರು ತಗೋಬಹುದು. ಫಾರ್ ದಟ್ ಮ್ಯಾಟರ್ ಫ್ಲೂಯಿಡ್ಗೆ ನೀರಿಗೆ ಅಂತ ಬಂದಾಗ ನಾವು ನೀರೇ ತಗೋಬೇಕು ಅನ್ನೋದೇನಿಲ್ಲ, ನೀರಿನ ಅಂಶ ಇರುವಂತದ್ದು ಸಪೋಸ್ ಹಾಲಾಗ್ಬೋದು, ಮಜ್ಜಿಗೆ ಆಗ್ಬೋದು, ಇಲ್ಲಾಂದ್ರೆ ಎಳ್ನೀರ್ ಆಗ್ಬೋದು, ಯಾವ್ದಾದ್ರು ಹಣ್ಣಿನ ರಸ ಆಗ್ಬೋದು. ಫ್ಲೂಯಿಡ್ ಕಂಟೆಂಟ್ ಅನ್ನೋದು ಆ ಪ್ರಮಾಣದಲ್ಲಿ ನಮ್ಗೆ ಏನ್ ಬೇಕು, ದಿನಕ್ಕೆ 3 ಲೀಟರ್ 3.5 ಲೀಟರ್ ನೀರೇ ಕುಡಿಯಕ್ ಆಗ್ಲಿಲ್ಲ ಅಂದಾಗ ಇದೆಲ್ಲ ಸೇರಿಸಿ ಆಹಾರದಲ್ಲೂ ಕೂಡ ನೀರು ಹೋಗುತ್ತೆ. ನಾವು ಅಡಿಗೆ ಮಾಡ್ಬೇಕಾದ್ರೆ ಏನು ಉಪಯೋಗಿಸ್ತೀವಿ, ಅದ್ರದ್ದು ಒಂದ್ ಸಣ್ಣ ಪ್ರಮಾಣ ನೀರಿರತ್ತೆ ದೇಹದಲ್ಲಿ. ಅದ್ರ ಜೊತೆಗೆ ಇನ್ನೇನು ಈ 3.5 ಲೀಟರ್ ಇರತ್ತಲ್ಲ, ಅದ್ರಲ್ಲಿ ನಾವು 3.5 ಇದನ್ನ ನೀರನ್ನ ಕುಡಿಬೇಕು ಅನ್ನೋದಿಲ್ಲ. ಹಾಲು, ಮಜ್ಜಿಗೆ, ಎಳ್ನೀರು, ಜ್ಯೂಸು, ಒಟ್ಟು ನೀರಿನ ಅಂಶ ಇರುವಂತದ್ದು ಏನಿರತ್ತಲ್ಲ ಅದು ಪ್ರತಿಯೊಂದು ಇನ್ವಾಲ್ವ್ ಆಗುತ್ತೆ. ಸೊ ಇದನ್ನ ವಾಟರ್ ಇಂಟೇಕ್ ನಾವು ಯಾವಾಗ ಬಿಸಿನೀರಾದ್ರೂ ಹಾಕೋದು ತಣ್ಣೀರಾದ್ರೂ ಹಾಕೋದು. ಬಟ್ ಕೆಲವರಿಗೆ ಏನ್ ಅಭ್ಯಾಸ ಆಗುತ್ತೆ, ಬೆಳಿಗ್ಗೆ ಎದ್ದಾಗ ಒಂದ್ಸರ್ತಿ ಬಿಸಿನೀರು ತಗೊಳ್ಳೋದು ಮತ್ತೆ ರಾತ್ರಿ ಮಲಗ್ಬೇಕಾದ್ರೆ ಬಿಸಿನೀರು ತಗೊಳ್ಳೋದು. ಬಿಸಿನೀರಿನ ಅಡ್ವಾಂಟೇಜಸ್ ಏನಿರುತ್ತೆ ಅಂದ್ರೆ ಜೀರ್ಣಕ್ರಿಯೆ ಸ್ವಲ್ಪ ಚೆನ್ನಾಗಾಗತ್ತೆ, ಡೈಜೆಷನ್ ಅನ್ನೋದು ಪ್ರಾಬ್ಲಮ್ ಆಗಲ್ಲ, ಮತ್ತೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಏನ್ ಹೇಳ್ತೀವಿ ಮಲಬದ್ಧತೆ ಆಗುತ್ತೆ ಅವರಿಂದ ಅವಾಗ. ಸೊ ಮೋಷನ್ಸ್ ಕೂಡ ಕ್ಲಿಯರ್ ಆಗಿ ಪಾಸ್ ಆಗುತ್ತೆ. ರಾತ್ರಿ ಮಲ್ಗೋದ್ರಿಂದ ಆರಾಮ್ ಅನ್ಸುತ್ತೆ ಅವ್ರಿಗೆ, ನೀರ್ ಕುಡ್ದು ಮಲ್ಗೋದ್ರಿಂದ ಮತ್ತೆ ಗಂಟ್ಲಲ್ಲಿ ಏನು ಸಿಕ್ಕಾಕೊಂಡಾಗಿರಲ್ಲ.

0: ಸಪೋಸ್ ಆಯಿಲಿ ಪದಾರ್ಥ ಏನಾದ್ರು ಜಿಡ್ಡಿಂದು ಪದಾರ್ಥ ಜಾಸ್ತಿ ತಿಂದಿರ್ತೀವಿ ಅಂದ್ರೆ ಜೀರ್ಣಕ್ಕೆ ಒಂದ್ಸರ್ತಿ ಕಷ್ಟ ಆಗತ್ತೆ. ಅಂತ ಟೈಮ್ ಬಿಸಿ ನೀರು ತಗೊಳ್ಳೋದ್ರಿಂದ ತುಂಬಾ ಆರಾಮ ಅನ್ಸುತ್ತೆ. ಅದಲ್ದಿರ ಇನ್ನ ಕೆಲವೊಂದು ಉಪಯೋಗಗಳ ನೀರಿಂದ ಏನಿರುತ್ತೆ, ಬಿಸಿ ನೀರಿನ ಸೇವನೆಯಿಂದ ಏನಿರತ್ತೆ ಅಂದ್ರೆ ಕಂಜೆಷನ್, ಇವಾಗ ಸೋರ್ ಥ್ರೋಟ್ ಅಂತ ಏನ್ ಹೇಳ್ತೀವಿ, ಅಥವಾ ಗಂಟ್ಲಲ್ಲಿ ಮೂಗಲ್ಲಿ ಅದು ಕಂಜೆಷನ್ ಅಂತ ಏನ್ ಹೇಳ್ತೀವಲ್ಲ, ಮ್ಯೂಕಸ್ ತುಂಬಿರುವಂತದ್ದು, ಅದಕ್ಕೆ ರಿಲೀವ್ ಆಗೋಕ್ಕೋಸ್ಕರ ಬಿಸಿ ನೀರು ಹೆಲ್ಪ್ ಆಗತ್ತೆ. ಮತ್ತೆ ಜೀರ್ಣಕ್ರಿಯೆ ಹೆಚ್ಚು ಮಾಡೋಕ್ಕೆ, ಮಲಬದ್ಧತೆ ಕಡಿಮೆ ಮಾಡೋಕ್ಕೆ, ದೇಹ ತೂಕನ ಕಡಿಮೆ ಮಾಡೋಕ್ಕೋಸ್ಕರ ಬಿಸಿ ನೀರು ಹೆಲ್ಪ್ ಆಗುತ್ತೆ. ಮತ್ತೆ ರಕ್ತ ಸಂಚಲನ ಕೂಡ ವೃದ್ಧಿ ಮಾಡುತ್ತದೆ. ಕೆಲವರು ಸ್ಟ್ರೆಸ್ ಅಲ್ಲಿ ಇದ್ದಾಗ ಬಿಸಿ ನೀರು ಕುಡಿಯೋ ಅಭ್ಯಾಸ ಇರತ್ತೆ.
1: ಹೌದು,
0: ಸ್ಟ್ರೆಸ್ ರಿಲೀವರ್ ಆಗಿ ಕೂಡ ಕೆಲಸ ಮಾಡುತ್ತೆ ಬಿಸಿ ನೀರು. ಅದ್ರ ಜೊತೆಗೆ ನಮ್ಮನ್ನು ಒಂದ್ ಸ್ವಲ್ಪ ಹೈಡ್ರೇಟ್ ಮಾಡುತ್ತೆ, ಅಂದ್ರೆ ನೀರಿನ ಸಮತೋಲನ ಮಾಡುತ್ತೆ ದೇಹ. ಸೊ ಈ ತರ ಬಹಳಷ್ಟು ಅಡ್ವಾಂಟೇಜಸ್ ಇದೆ. ಬಟ್ ಬಿಸಿ ನೀರೇ ತಗೋಬೇಕು ಅನ್ನೋದು ನೆಸೆಸಿಟಿ ಇಲ್ಲ. ಹೌದು, ಅವ್ರಿಗೆ ಅಭ್ಯಾಸ ಇದೆ ಕುಡಿಬಹುದು, ಅವರು ಹೊಂದ್ಕೊಂಡು ಹೋಗ್ತಾರೆ ಅಂದ್ರೆ ಬಿಸಿ ನೀರು ತಗೋಬಹುದು. ಇಲ್ಲ ಅಂದ್ರೆ ಯಾವ್ದಾದ್ರು ಆಗ್ಲಿ ನೀರನ್ನ ಯಾವ್ದೇ ರೀತಿಯಲ್ಲಾಗ್ಲಿ ಸೇವನ ಮಾಡಿ.
1: ಹಾಗೆ ಸರ್, ಇನ್ನೊಂದು ಇವಾಗ ಒಂದು ನಮ್ಮ ಒಂದು ಕಾಲಕ್ಕೆ ತಕ್ಕಂತೆ ನೋಡೋದಾದ್ರೆ, ಒಂದು ಚಳಿಗಾಲದಲ್ಲಿ ಬೇಸಿಗೆ ಕಂಪೇರ್ ಮಾಡಿದಾಗ ಚಳಿಯಲ್ಲಿ ಸ್ವಲ್ಪ ನೀರು ಕಮ್ಮಿ ಕುಡಿತಾರೆ ಜನ. ಸಾಮಾನ್ಯವಾಗಿ ನಾವು ಮಾನವನ ದೇಹ ಕಮ್ಮಿ ಇಂಟೇಕ್ ಇರುತ್ತೆ, ಹಾಗೆ ಒಂದು ಬೇಸಿಗೆ ಬಂದಾಗ ಏನಾಗುತ್ತೆ, ಒಂದು ತುಂಬಾ ಹೆಚ್ಚಾಗಿನೇ ಕುಡಿತೀವಿ ಸಾಮಾನ್ಯವಾಗಿ ಕುಡಿಯೋದಕ್ಕಿಂತ.
0: ಹೌದು,
1: ಇದ್ರ ಬಗ್ಗೆ ತಿಳಿಸಿ.
0: ಇದ್ರದ್ದು ಅರ್ಥ ಮಾಡ್ಕೋಬೇಕಿರೋದು ಏನಿರುತ್ತಂದ್ರೆ, ಸಮ್ಮರಲ್ಲಿ ನಾವು ತುಂಬಾ ಬೆವರ್ತೀವಿ, ಮತ್ತೆ ಯೂರಿನ್ ಪ್ರೊಡಕ್ಷನ್ ಕೂಡ ಅಷ್ಟೇ ಹೆಚ್ಚಿಗಿರತ್ತೆ ಬೇಸಿಗೆ ಕಾಲ. ಸೊ ಎಷ್ಟು ಹೊರಗಡೆ ಹಾಕುತ್ತೆ ದೇಹ ಅದಷ್ಟು ಕಾಂಪನ್ಸೇಟ್ ಕೇಳ್ತಿರತ್ತೆ. ಇವಾಗ ನಾವು ಎಲ್ಲಾದ್ರೂ ಸಾಲ ತಗೊಂಡಾಗ ಅದನ್ನ ಸಾಲ ತೀರ್ಸೋರ್ಗು ಅವ್ರು ಕೇಳ್ತಿರ್ತಾರಲ್ಲ ಬಡ್ಡಿ ಸಮಯ, ಆತರ ಇಷ್ಟನ್ನ ದೇಹದಿಂದ ಹೊರಗೆ ಹಾಕ್ತಿದೀನಿ ಮತ್ತೆ ನನಗೆ ಸಪ್ಲಿಮೆಂಟ್ ಕೊಡು ಈಗ, ಆತರ ಇರತ್ತೆ. ಸೊ ಬೇಸಿಗೆಗಾಲದಲ್ಲಿ ಇದೆರಡು ಜಾಸ್ತಿ ಇರತ್ತೆ. ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಹೊರಗಿನ ವಾತಾವರಣ ತಣ್ಣಗಿರೋದ್ರಿಂದ ನಾವು ದೇಹದಲ್ಲಿ ಅಷ್ಟು ಬೆವರು ಬರೋದಿಲ್ಲ, ಅಥವಾ ಯೂರಿನ್ ಪ್ರೊಡಕ್ಷನ್ ಕೂಡ ಕಡಿಮೆ ಇರತ್ತೆ ಅವಾಗ. ಸೊ ಅದರಿಂದ ನೀರಿನ ಪ್ರಮಾಣ ಅಥವಾ ತಗೊಳ್ಳೋದು ಇಂಟೇಕ್ ಕಡಿಮೆ ಇರತ್ತೆ ಅವಾಗ. ಇವಾಗ ಸಪೋಸ್ ಅದ್ರದ್ದು ಇದು ಹೇಗ್ ಕೆಲಸ ಮಾಡತ್ತೆ ಅಂದ್ರೆ, ರಾತ್ರಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನೋಡಿ, ರಾತ್ರಿ ಎಲ್ಲ ನೀವು ತಣ್ಣಗಿರತ್ತೆ ವಾತಾವರಣ, ನೀರು ಎವಾಪರೇಟ್ ಆಗಲ್ಲ, ಹೈಡ್ರೇಷನ್ ಕರೆಕ್ಟ್ ಆಗಿರತ್ತೆ. ಬೆಳಿಗ್ಗೆ ಎದ್ದು ಗಾಡಿ ಅಥವಾ ಮನೆ ಮುಂದೆ ನೋಡಿದಾಗ ಹನಿ ಇಬ್ಬನಿಗಳಿರತ್ತೆ.
1: ಹೌದು, ವಾತಾವರಣದಲ್ಲೆಲ್ಲ ಗಿಡಗಳ ಮೇಲೆ ಎಲ್ಲ ಇಬ್ಬನಿ ಕೂತಿರುತ್ತೆ. ಹೌದು
0: ಹೌದು, ಅದೇ ಬೇಸಿಗೆಗಾಲದಲ್ಲಿ ಆತರ ಇರೋದಿಲ್ಲ. ಬೇಸಿಗೆಗಾಲದಲ್ಲಿ ಬಿಕಾಸ್ ಏನಿರುತ್ತೆ, ನೀರು ಎವಾಪರೇಟ್ ಆಗಿದ್ದು ಮೋಡ ಸೇರ್ಕೊಳ್ಳುತ್ತೆ, ಆದ್ರೆ ಇಲ್ಲೆಲ್ಲೂ ಇರಲ್ಲ, ಅಂದ್ರೆ ಅದ್ರದ್ದು ಗಾಳಿ ಡೆನ್ಸಿಟಿ ಕಡಿಮೆ ಇರುತ್ತೆ ಅವಾಗ. ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ನೋಡಿ, ತಣ್ಣಗಿರತ್ತೆ ವಾತಾವರಣ ಎಲ್ಲ, ಇಬ್ಬನಿ ಇರತ್ತೆ. ಸೊ ನಮ್ಮ ದೇಹದಲ್ಲೂ ಕೂಡ ಅವಾಗ ಅಟ್ಮಾಸ್ಫಿಯರ್ ಇದ್ದೇ ಯಾವ್ದು ಎವಾಪರೇಟ್ ಆಗ್ತಿಲ್ಲ ಅಂದಾಗ ದೇಹದ್ದು ಕೂಡ ಹೋಗಲ್ಲ. ಸೊ ಅದ್ರಿಂದ ನಮಗೆ ಅವಾಗ ನೀರಿನ ಇಂಟೇಕ್ ಪ್ರಮಾಣ ಏನಿರತ್ತೆ ಅದ್ರದ್ದು ಕಡಿಮೆ ಆಗತ್ತೆ ತಗೊಳ್ಳೋದು. ಸಮ್ಮರ್ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಆಗತ್ತೆ. ಬಟ್ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಅಧಿಕ ಸೇವನೆ, ಇವಾಗ ಮೂರುವರೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಎರಡೂವರೆ ವರ್ಗೂ ಆದ್ರೂ
1: ತಗೋಬೇಕು
0: ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ.
1: ಒಟ್ಟು ಅದಕ್ಕೆ ಬೇಕಾಗುವಷ್ಟು ನೀರು ನಾವು ಒದಗಿಸ್ಲೇಬೇಕಾಗುತ್ತೆ.
0: ಹೌದು, ಇದ್ರದ್ದು ಒಂದೇ ರೀಸನ್ ಏನ್ ನಮ್ಗೆ ಬಾಯಾರಿಕೆ ಏನು ಜಾಸ್ತಿ ಆಗುತ್ತೆ ಬೇಸಿಗೆ ಕಾಲದಲ್ಲಿ ಅಂದ್ರೆ, ನೀರಿನ ಔಟ್ಪುಟ್ ಅಂದ್ರೆ ಎಲಿಮಿನೇಷನ್ ಎಕ್ಸ್ಪ್ರೆಷನ್ ಅಂತ ಏನ್ ಹೇಳ್ತೀವಿ ಅದು ಅಷ್ಟೇ ಜಾಸ್ತಿ ಇರೋದ್ರಿಂದ, ಬೆವರಿಂದ ಆಗ್ಬೋದು ಇಲ್ಲ ಅಂದ್ರೆ ಯೂರಿನ್ ಇಂದ ಆಗ್ಬೋದು. ಸೊ ಅದ್ರ ಎಷ್ಟು ಜಾಸ್ತಿ ಹೋಗುತ್ತೆ ಅಷ್ಟನ್ನ ರಿಕ್ವೈರ್ಮೆಂಟ್ ಕೇಳ್ತಿರತ್ತ. ಅದೊಂದೇ ರೀಸನ್ ಬೇಸಿಗೆಗೂ ಮತ್ತೆ ವಿಂಟರ್ ಅಲ್ಲಿ ನೀರಿನ ಪ್ರಮಾಣ ವ್ಯತ್ಯಾಸ.
1: ಸರ್, ಹಾಗೆ ಇವಾಗ ಒಂದು ಬೇಸಿಗೆ ಕಾಲದಲ್ಲಿ ಕೆಲವೊಂದ ಮಾನವ ಕೆಲವ್ರ ದೇಹ ತುಂಬಾ ಹೆಚ್ಚಾಗಿ ಬಿಸಿಯಾದಾಗ ಕೆಲವರಿಗೆ ಮೂಗಲ್ಲಿ ರಕ್ತ ಬಿಚ್ಚಿಕೊಳ್ಳೋದಾಗೋದು ಈ ರೀತಿ ಆಗ್ತಾ ಇರುತ್ತೆ. ಅಂದ್ರೆ ಅವರು ಒಂದು ದೇಹ ತಂಪಾಗಿಸಲು ಒಂದು ಯಾವ ರೀತಿ ಹಣ್ಣು ಸೇವನೆ ಆಗಿರ್ಬೋದು ನೀರ, ಅದನ್ನ ಯಾವ ರೀತಿ ಅವರು ಅಳವಡಿಸ್ಕೊಳ್ಬೇಕಾಗುತ್ತೆ?
0: ಇದು ಅದು ಏನಕ್ಕೆ ಆಗತ್ತೆ ಅಂತ ಫಸ್ಟ್ ಹೇಳ್ತೀನಿ ನಾನು. ಆಗ್ಲೇ ಏನ್ ಹೇಳಿದೆ, ಇವಾಗ ಫ್ಲೂಯಿಡ್ ಲಾಸ್ ಆದಾಗ ಬಾಡಿಲಿ ಮತ್ತೆ ಸರ್ಕ್ಯುಲೇಷನ್ ಗೋಸ್ಕರ ಮತ್ತೆ ಅಷ್ಟನ್ನೇ ಡಿಮ್ಯಾಂಡ್ ಮಾಡ್ತಾ ಹೋಗುತ್ತೆ. ಇವಾಗ ರಕ್ತದಿಂದ ಸಪೋಸ್ ಎಲ್ಲೂ ಹೊರಗಡೆ ಇಲ್ಲ ಅಂದಾಗ ಸಲ್ಯೂಟ್ ಆಗಿ ಸಿಗುವಂತದ್ದು ಹೊರಗಡೆ ಸರ್ಕ್ಯುಲೇಷನ್ ಅಲ್ಲಿ ಸಿಗುವಂತದ್ದು ರಕ್ತದಲ್ಲಿ. ಸೊ ರಕ್ತದಲ್ಲಿ ನೀರಿನ ಪ್ರಮಾಣನ ತಗೊಳುತ್ತೆ ಅವಾಗ ಏನಾಗತ್ತೆ, ಸರ್ಕ್ಯುಲೇಷನ್ ರಿಕ್ವೈರ್ಮೆಂಟ್ ಇರುವಂತ ಆಕ್ಸಿಜನ್ ಒದಗಿಸೋಕ್ಕೋಸ್ಕರ ಕೆಲಸ ಜಾಸ್ತಿ ಮಾಡ್ಬೇಕಾಗುತ್ತೆ. ಅವಾಗ ಪ್ರೆಷರ್ ಜಾಸ್ತಿ. ಇವಾಗ ಹೇಗೆ ನಾವು 10 mmHg ಇದು ಯಾವ್ದಾದ್ರು ಹೋಗ್ಬೇಕು ಅಂತ ಪೈಪ್ ನ ಅಳವಡಿಸಿ ಮತ್ತೆ ಅದರಲ್ಲಿ 12-15 ಪ್ರೆಷರ್ ಬಂದಾಗ ಅದು ಓವರ್ಲೋಡ್ ಆಗಿ ರಪ್ಚರ್ ಆಗೋ ಚಾನ್ಸಸ್ ಇರತ್ತೆ, ಬಿರುಸ್ ಬಿಡೋದು. ಅಂತ ಸನ್ನಿವೇಶದಲ್ಲಿ ಮೂಗಿಂದ ರಕ್ತ ಬರೋದಾಗ್ಲಿ ಆತರ ಸರ್ಕ್ಯುಲೇಟರಿ ಪ್ರೆಷರ್ ಇಂದ ಆಗ್ಲಿ ಆತರ ಬರುತ್ತೆ. ಅದನ್ನ ಮೈಂಟೈನ್ ಮಾಡೋಕ್ಕೋಸ್ಕರ ಹೈಡ್ರೇಷನ್ ಇಂಪಾರ್ಟೆಂಟ್. ಓಕೆ, ನಮಗೆ ಬರೀ ನೀರೇ ತಗೊಳಕ್ ಆಗ. ನೀವ್ ಕೇಳಿದಾಗ ಹಣ್ಣು ತರಕಾರಿಗಳಲ್ಲೂ ನೀರಿನಂಶ ಇರುವಂತ ತುಂಬಾ ಬಹಳಷ್ಟಿದೆ. ಟೊಮ್ಯಾಟೊ ಇರ್ಬೋದು, ಸೌತೆಕಾಯಿ ಇರ್ಬೋದು. ಸೌತೆಕಾಯಿ ಎಲ್ಲದಕ್ಕಿಂತ ಒಳ್ಳೇದು ಬೇಸಿಗೆ ಕಾಲದಲ್ಲಿ. ಅದ್ರ ಜೊತೆಗೆ ಕಲಂಗಡಿ ಹಣ್ಣು, ಎಳ್ನೀರು, ಆಪಲ್, ಆರೆಂಜ್, ಅದ್ ಬಿಟ್ರೆ ಪಾಲಕ್, ಇಂಥದ್ರಲ್ಲಿ ಒಂದ್ ಸ್ವಲ್ಪ ನೀರಿನಂಶ ಹೆಚ್ಚಿಗಿರತ್ತೆ.
1: ಹೌದು,
0: ಸೊ ಇಂಥದ್ರ ಸೇವನೆಯಿಂದ ನಮ್ಮ ಆಹಾರದ ಜೊತೆ ಆಹಾರದಲ್ಲಿ ಪೌಷ್ಟಿಕಾಂಶನೂ ಸಿಕ್ಕತ್ತೆ, ಅದ್ರ ಜೊತೆಗೆ ದೇಹನ ಹೈಡ್ರೇಷನ್ ಕೂಡ ಮೇಂಟೈನ್ ಮಾಡ.
1: ಸೊ ಒಟ್ಟಾರೆಯಾಗಿ ಒಂದು ತಂಪಾಗಿಸಲು ಏನು ಈ ರೀತಿಯಂತ ಒಂದು ಉತ್ತಮ ಅಭ್ಯಾಸಗಳನ್ನ ಅಳವಡಿಸ್ಕೋಬೇಕಾಗುತ್ತೆ ಒಂದು ಬೇಸಿಗೆ ಕಾಲದಲ್ಲಿ.
0: ಹೌದು,
1: ಕೆಲವರು
0: ಇದರಲ್ಲಿ ಪ್ರಾಮುಖ್ಯವಾಗಿ ಏನ್ ನೋಡ್ಬೇಕಂದ್ರೆ, ಇವಾಗ ಸಪೋಸ್ ನನಗೆ ನೀರ್ ಕುಡಿಯೋ ಅಭ್ಯಾಸ ಇಲ್ಲ, ಯಾರಾದ್ರೂ ಮನೇಲಿ ದೊಡ್ಡವ್ರು ಹೇಳ್ತಿರ್ತಾರೆ ನೀರ್ ತಗೋ ನೀರ್ ತಗೋ ನೀರ್ ಕುಡಿತಿಲ್ಲ ಅಂತ.
1: ಹೌದು,
0: ಎಲ್ಲ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಳಕ್ಕೆ ಒಂದು ಸುಲಭವಾದ ವಿಧಾನ ಏನಂದ್ರೆ, ನಿಮ್ಗೆ ಎಷ್ಟು ನೀರ್ ಕುಡಿಬೇಕು ಅಂತ 3 ಬಾಟಲ್ನ ನೀವು ತುಂಬಿಟ್ಟಿರಿ ನಿಮ್ದು ಅಂತ. ಆ ಬಾಟಲ್ ನೋಡಿದಾಗ ನಿಮ್ಗೆ ನೆನಪಾಗ್ಬೇಕು,
1: ಹೌದು
0: ಅದ್ ನೆನಪಾಗತ್ತೆ ಕೂಡ, ಓಕೆ ನಾನು ಇನ್ನ ಇವತ್ತು ನೀರ್ ಕುಡ್ತಿಲ್ಲ. ಅದೇ ನಾವು ಗ್ಲಾಸ್ ಅಲ್ಲಿ ಕುಡಿತಾ ಹೋದ್ರೆ ಏನಾಗುತ್ತೆ, ಅಥವಾ ಎಲ್ಲಾರು ಸೇರಿ ಒಂದೇ ಬಾಟಲ್ ಅಲ್ಲಿ ತುಂಬಿಟ್ಟಿದಾಗ ಜಗ್ಗಲಿಟ್ಟಾಗ ಏನಾಗುತ್ತೆ, ನಾವೆಷ್ಟು ಸೇವನೆ ಮಾಡ್ತಿದೀವಿ ಅನ್ನೋದು ನಮಗೆ
1: ಗೊತ್ತಾಗೋದಿಲ್ಲ. ಹೌದು,
0: ಅದೇ ಬಾಟಲ್ ನಂದು ಅಂತ ತುಂಬಿಟ್ಟಿದ್ದಾಗ ನಾನು ಓಕೆ ನಾನು ಇವತ್ತು ಇಷ್ಟು ಕಡಿಮೆ ಕುಡ್ದಿದ್ದೀನಿ, ನಾಳೆ ನಾನು ಇನ್ನಷ್ಟು ಕುಡಿಬೇಕು, ಮತ್ತೆ ಹೆಚ್ಚು ಮಾಡೋಣ ಅಥವಾ ಕುಡಿಯೋಣ. ಸೊ ಅದು ನಮ್ದು ಪ್ರೊಸೀಜರ್, ಆಲ್ಟರ್ನೇಟ್ ಡೇ ದಿನ ರುಟೀನ್ ಏನಿರುತ್ತೆ ಅದನ್ನ ಒಂದ್ ಸ್ವಲ್ಪ ಮಾಡಿಫೈ ಮಾಡ್ತಾ ಹೋಗುತ್ತೆ. ಒಂದ್ ಸೈಕಾಲಜಿ ಅಷ್ಟು, ಯಾವಾಗ ಬಾಟ್ಲ್ ನೀರ್ ತುಂಬಿಡೋದು, ಯಾರಿಗೆ ನೀರ್ ಕುಡಿಯೋ ಅಭ್ಯಾಸ ಇಲ್ಲ ಇದನ್ನ ಫಾಲೋ ಮಾಡಿ ನೋಡಿ. ನೀವು ಬಾಟ್ಲ್ ನೀರ್ ತುಂಬಿಟ್ಟು ಬಾಟ್ಲ್ ಕುಡಿಯೋದನ್ನ ಅಭ್ಯಾಸ ಮಾಡಿದ್ರೆ, ಇವತ್ತು 1-1.5 ಲೀಟರ್ ಕುಡಿಯೋದು ನಾಳೆ 2 ಹೋಗ್ತೀರಾ, ಹಾಗೆ ನಿಮ್ಗೆ ಅರ್ಥ ಆಗ್ತಾ ಆಗ್ತಾ ಒಂದ್ಸರ್ತಿ ನೀರ್ ಹೆಚ್ಚು ಕುಡಿಯೋಕೆ ಯಾವಾಗ ಶುರು ಮಾಡ್ತಿರಲ್ಲ ಅವ್ರಿಗೆ, ಅವಾಗ ಅವ್ರ ದೇಹದಲ್ಲಿ ಆಗ್ತಿರೋ ಬದಲಾವಣೆಗಳು ಅವರಿಗೆ ಅರ್ಥ
1: ಆಗುತ್ತೆ.
0: ಆ ಸುಲಭ ಏನಿರತ್ತಲ್ಲ ಈಸಿನೆಸ್ ಮತ್ತೆ ವೆಲ್ನೆಸ್ ಅನ್ನೋದು ಅವರಿಗೆ ಫೀಲ್ ಆಗತ್ತೆ ಅದು. ಸೊ ಅವಾಗ ಆಟೋಮೆಟಿಕಲಿ ಅವ್ರು ವಾಟರ್ ಇಂಟೇಕ್ ನ ಜಾಸ್ತಿ ಮಾಡ್ತಾರೆ.
1: ಹೌದು, ತಾವ್ ಹೇಳ್ದಂಗೆ ಈ ರೀತಿ ಅಭ್ಯಾಸ ಮಾಡಿದಾಗ ಬಹುಶಃ ಅವ್ರಿಗೂ ತಿಳಿಯುತ್ತೆ ನಾನು ದಿನಕ್ಕೆ ಎಷ್ಟು ಪ್ರಮಾಣ ಕುಡಿತಾ ಇದ್ದೆ, ಎಷ್ಟು ಪ್ರಮಾಣ ಕುಡಿಯೋದು ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬಿಟ್ಟು. ಇದುವರೆಗೂ ಏನೊಂದು ಬೇಸಿಗೆ ಕಾಲದಲ್ಲಿ ಒಂದು ಉತ್ತಮ ಆರೋಗ್ಯಕ್ಕೆ ಒಂದು ನೀರಿನ ಪ್ರಾಮುಖ್ಯತೆ ಒಂದು ಮಾನವ ದೇಹಕ್ಕೆ ಬೇಕಾದಷ್ಟು ಎಷ್ಟು ಅಂಶ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ರಿ. ಹಾಗೆ ಕೊನೆಯದಾಗಿ ಎಲ್ಲ ಒಂದು ಕೇಳುಗರಿಗೆ ಹಾಗೆ ಒಂದು ಸಾರ್ವಜನಿಕರಿಗೆ ಒಂದು ಕಿವಿ ಮಾತು ಇಲ್ಲ ಒಂದು ಸಲಹೆ ಸೂಚನೆ ಏನಾದ್ರೆ ಏನ್ ಹೇಳ್ತೀರಾ?
0: ಕಿವಿ ಮಾತು ಸಲಹೆ ಸೂಚನೆ ಅಂದ್ರೆ, ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಅದ್ರ ಜೊತೆಲಿ ಕೊರೋನಾ ಇರೋದ್ರಿಂದ ವಾಟರ್ ಸ್ಟೋರ್ ಹೇಗಿದೆ, ನಾವು ನೀರ್ ಕುಡಿಯುವಂತ ಜಾಗ ನೀರ್ ತರುವಂತ ಜಾಗ ಹೇಗಿದೆ, ಮತ್ತೆ ನಮ್ ಪರ್ಸನಲ್ ಹೇಗೆ ನಾವ್ ಎಷ್ಟು ಮೇಂಟೈನ್ ಮಾಡ್ತಾ ಇದೀವಿ, ಹೇಗೆ ಕುಡಿಯೋದ್ರಿಂದ ಹಿಡಿದು ಅಲ್ಲಿ ಪ್ರತಿಯೊಂದು ವಸ್ತು ಮುಟ್ಟಿ ಅದನ್ನ ನೀರ್ ಎಲ್ಲಿ ಉಪಯೋಗ ಮಾಡ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಎಷ್ಟು ನೀರ್ ಸೇವನೆ ಮಾಡ್ತಿದೀವಿ, ಮತ್ತೆ ದೇಹಕ್ಕೆ ಎಷ್ಟು ನಾವು ಹೈಡ್ರೇಷನ್ ಕೊಟ್ಟು ಅದನ್ನ ಆರಾಮಾಗಿ ಇಡ್ತಿದೀವಿ. ನಾವು ಆರಾಮ ಇರ್ಬೇಕಂದ್ರೆ ನೀರು ಹೆಚ್ಚು ತಗೋಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಮಿನಿಮಮ್ 2.5-3 ಲೀಟರ್ ನೀರಿನ ಅವಶ್ಯಕತೆ ಇದೆ. ನೀರ್ ಕುಡಿಲೇಬೇಕಂದಾಗ ನೀರನ್ನೇ ಕುಡಿಬೇಕು ಅನ್ನೋದಿಲ್ಲ, ನೀರಿನ ಅಂಶ ಇರುವಂತದ್ದು ಹಣ್ಣು ತರಕಾರಿ ಆಗ್ಬೋದು, ಹಾಲು ಮೊಸರು ಎಳ್ನೀರು ಇಂತಹದ್ದು ಇರ್ಬೋದು. ನೀರಿನ ಪ್ರಾಮುಖ್ಯತೆಯನ್ನ ತಿಳ್ಕೊಳ್ಳಿ, ಕರೆಕ್ಟ್ ಆಗಿ ಅದನ್ನ ಅಳವಡಿಸ್ಕೊಳ್ಳಿ ಅಷ್ಟೇ.
1: ಸರ್, ಇದುವರೆಗೂ ಒಂದು ಒಂದು ಕಾರ್ಯಕ್ರಮದಲ್ಲಿ ಒಂದು ಒಂದು ನೀರಿನ ಪ್ರಾಮುಖ್ಯತೆ ನಮ್ಗೆ ಯಾಕೆ ನಾವು ಹೆಚ್ಚಿನ ಒಂದು ನೀರಿನ ಬೇಕಾಗುತ್ತೆ ಯಾಕಂದ್ರೆ ತುಂಬಾ ಸವಿವಾರ ತಿಳಿಸ್ಕೊಟ್ಟಿದ್ದೀರಾ. ಇದೇ ರೀತಿ ಮತ್ತೊಂದು ದಿನ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಕುರಿತು ನಮ್ಮ ಎಲ್ಲ ಕೇಳುಗರಿಗೆ ತಿಳಿಸ್ಕೊಡ್ಬೇಕಾಗಿ ಒಂದು ನಮ್ಮ ಸಿಬ್ಬಂದಿಯ ಪರವಾಗಿ ಪೂರ್ವಕವಾದ ಧನ್ಯವಾದಗಳು ಹಾಗೂ ವಿನಂತಿ ಸರ್.
0: ಖಂಡಿತ, ಧನ್ಯವಾದ.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಆಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027. ನಮ್ಮ ಜನಗಣತಿ ನಮ್ಮ ವಿಕಾಸ.

ನಮಸ್ತೆ, ನನ್ನ ಹೆಸರು ರಮ್ಯಾ. ನಮ್ಮ ಧ್ವನಿ ಸಮುದಾಯ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಆಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ. ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

0: Ambas por mí.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಸಾಮಾಜಿಕ ಮಾಧ್ಯಮದಲ್ಲಿ ನಕಲಿ ಜಾಹೀರಾತುಗಳು ಮತ್ತು ವಿಡಿಯೋಗಳು. ವಂಚಕರು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮತ್ತು ಇತರ ಪ್ಲಾಟ್ಫಾರ್ಮ್ಗಳಲ್ಲಿ ಆಕರ್ಷಕ ಜಾಹೀರಾತುಗಳನ್ನು ಪ್ರದರ್ಶಿಸುತ್ತಾರೆ. ಸಾಮಾನ್ಯವಾಗಿ ಅವರು ಸೆಲೆಬ್ರಿಟಿಗಳು, ಸರ್ಕಾರಿ ಅಧಿಕಾರಿಗಳು ಅಥವಾ ಪ್ರಧಾನಮಂತ್ರಿಯ ನಕಲಿ ಅಥವಾ ಸಂಪಾದಿತ ವಿಡಿಯೋಗಳನ್ನು ಬಳಸುತ್ತಾರೆ. ಈ ವಿಡಿಯೋಗಳು ಸ್ಟಾಕ್ ಮಾರುಕಟ್ಟೆ, ಕ್ರಿಪ್ಟೋ ಅಥವಾ ಚಿನ್ನಕ್ಕೆ ಖಾತರಿಪಡಿಸಿದ ಆದಾಯ ಅಥವಾ ರಹಸ್ಯ ಹೂಡಿಕೆ ವಿಧಾನಗಳ ಬಗ್ಗೆ ಭರವಸೆ ನೀಡುತ್ತವೆ. ನೆನಪಿರಲಿ, ಯಾವುದೇ ಸರ್ಕಾರಿ ಪ್ರಾಧಿಕಾರ ಅಥವಾ ಸೆಲೆಬ್ರಿಟಿ ವೈಯಕ್ತಿಕ ಹೂಡಿಕೆ ಸಲಹೆಯನ್ನು ನೀಡುವುದಿಲ್ಲ ಅಥವಾ ಲಾಭವನ್ನು ಖಾತರಿಪಡಿಸುವುದಿಲ್ಲ. ನೀವು ಸೈಬರ್ ವಂಚನೆಗೆ ಬಲಿಯಾಗಿದ್ದರೆ ತಕ್ಷಣವೇ 1930ಗೆ ಕರೆ ಮಾಡಿ ಅಥವಾ cybercrime.gov.in

0: ಆಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: சம்மத்மதி.
1: ಧಮ್ಮಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ, ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಇವರ ಸಹಭಾಗಿತ್ವದಲ್ಲಿ ಬೇಸಿಗೆಯಲ್ಲಿ ನೀರಿನ ಸದ್ಬಳಕೆ ಕುರಿತು ಸಂದರ್ಶನದ ಕಾರ್ಯಕ್ರಮ ಇಂದಿನ ದಿನ ಎಂಬ ಒಂದು ರೇಡಿಯೋ ಕೇಂದ್ರದಲ್ಲಿ ಶ್ರೀಯುತ ಆನಂದ್ ವಿಠಲ್ ಹಲ್ಲೂರು, ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ಮೊದಲಿಗೆ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಮೊದಲ ಬಾರಿಗೆ ನಮ್ಮ ಒಂದು ಸಮುದಾಯ ರೇಡಿಯೋ ಕೇಂದ್ರದಲ್ಲಿ ಕಾರ್ಯಕ್ರಮ ನೀಡ್ತಾ ಇದ್ದೀರಾ, ಬಹಳ ಸಂತೋಷ.
2: ಧನ್ಯವಾದಗಳು ವಿಶ್ವನಾಥ್, ಹಾಗೂ ನಮ್ಮ ಕಡೆಯಿಂದ ನಿಮಗೂ ಕೂಡ ಅಭಿನಂದನೆಗಳು ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಸ್ವಾಗತಿಸಿದಕ್ಕೆ.
1: ಸಂತೋಷ ಸರ್. ಸರ್, ಮೊದಲಿಗೆ ತಮ್ಮ ಒಂದು ಸಣ್ಣದಾದ ಒಂದು ಕಿರು ಪರಿಚಯವನ್ನು ಎಲ್ಲ ಕೇಳುಗರಿಗೆ ತಿಳಿಸ್ಕೊಡಿ ಸರ್.
2: ಖಂಡಿತ ಖಂಡಿತ ವಿಶ್ವನಾಥ್. ನನ್ನ ಹೆಸರು ಆನಂದ ವಿಠಲ್ ಹಲ್ಲೂರ್, ಮೂಲತಃ ದಾವಣಗೆರೆಯ ವಾಸಿ. ಪ್ರಸ್ತುತ ಬೆಂಗಳೂರಿನಲ್ಲಿ ಐಟಿ ವಿಭಾಗದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಸಿಸ್ಟಮ್ ಇಂಜಿನಿಯರ್ ಆಗಿ ನಾನು ಕಾರ್ಯನಿರ್ವಹಿಸುತ್ತೇನೆ. ನನ್ನ ಹವ್ಯಾಸಗಳು ಬಂದ್ಬಿಟ್ಟು ಈಜುವುದು, ಸ್ವಿಮ್ಮಿಂಗ್, ಅದು ಬಿಟ್ರೆ ಟ್ರೆಕ್ಕಿಂಗ್ ಹಾಗೂ ಟ್ರಾವೆಲಿಂಗ್ ನಾನು ತುಂಬಾ ಮಾಡ್ತೇನೆ ಟೈಮ್ ಸಿಕ್ಕಾಗೆಲ್ಲ. ಈಗ ಒಂದು ಕಳೆದ 2 ವರ್ಷಗಳಿಂದ ಈ ಕರೋನಾ ಇದರಿಂದ ಎಲ್ಲೂ ಹೋಗೋಕ್ಕಾಗಿಲ್ಲ ಅಷ್ಟೇ. ಅದು ಬಿಟ್ರೆ ಸ್ನೇಹಿತರ ಜೊತೆ ಹರಟೆ ಇತ್ಯಾದಿ, ಹಾಗೂ ಅಡುಗೆ. ಈ ಇತ್ತೀಚೆಗೆ ದಿನಗಳಲ್ಲಿ ಕುಕ್ಕಿಂಗ್ ಒಂದು ಹವಸ ಹವ್ಯಾಸ ಆಗಿಬಿಟ್ಟಿದೆ.
1: ಹೌದು, ಒಂದು ಕರೋನಾ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೇ ಏನಾದ್ರು ಒಂದು, ಯಾಕಂದ್ರೆ ಹೊರಗಡೆ ತಿನ್ನೋದಕ್ಕೆ ಒಂದು ಭಯ ಇರುತ್ತೆ, ನಾವೇ ಮನೆಯಲ್ಲಿ ಸ್ವತಃ ತಯಾರಿಸ್ಕೊಂಡು ತಿನ್ಬೇಕು ಅಂತ ಇರುತ್ತೆ. ಪ್ರತಿಯೊಬ್ಬರು ಕಲಿತಾ ಇದಾರೆ. ಹೌದು, ಇದು ಬಹಳ ಒಂದು ಒಳ್ಳೆ ಹವ್ಯಾಸ.
2: ಬೆಂಗಳೂರು ಬ್ಯಾಚುಲರ್ಸ್ ಗಂತೂ ಅದು ಒಂದು ಏನು ವರನೋ ಶಾಪನೋ ಗೊತ್ತಿಲ್ಲ, ಕುಕ್ಕಿಂಗ್ ಅಂತೂ ಮಸ್ಟ್.
1: ಹೌದು, ಯಾಕಂದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ, ನಾವೇ ಒಂದು ಸ್ವತಃ ತಯಾರಿಸ್ಕೊಂಡು ಊಟ ಮಾಡಿದಾಗ ಅದ್ರ ಸಂತೋಷನೇ ಬೇರೆ ಇರುತ್ತೆ, ಉತ್ತಮ ಆರೋಗ್ಯ ಸಹ ಇರುತ್ತೆ.
2: ಹೌದು ಹೌದು ವಿಶ್ವನಾಥ್, ಸರಿ, ಅದು ನಿಜ.
1: ಹಾಗಂದ್ರೆ ನಾವೊಂದು ಇವತ್ತಿನ ಒಂದು ವಿಷಯದ ಬಗ್ಗೆ ಮಾತನಾಡೋದು, ಒಂದು ಬೇಸಿಗೆಯಲ್ಲಿ ನೀರಿನ ಸದ್ಬಳಕೆ ಅಂತ ನಾವು ಹೇಳ್ತೇವೆ ಇವತ್ತಿನ ಒಂದು ವಿಷಯ. ತಮಗಾಗ್ಲೇ ತಿಳಿದಿದ್ದು ಭೂಮಂಡಲದಲ್ಲಿ ಎಲ್ಲಾ ಸಂಪನ್ಮೂಲಗಳಿಗಿಂತ ಜಲ ಸಂಪನ್ಮೂಲ ಬಹಳಷ್ಟು ಮುಖ್ಯವಾಗಿದೆ. ಹೌದು, ಇದರ ಬಗ್ಗೆ ತಮ್ಮ ಅಭಿಪ್ರಾಯ?
2: ಅಭಿಪ್ರಾಯ ಹೆಚ್ಚಿರೋದಕ್ಕೆ ಅಭಿಪ್ರಾಯ ಒಂದು ಖುಷಿ ವಿಚಾರ, ನೀರು ತುಂಬಾ ಯಥೇಚ್ಛವಾಗಿ ನಮಗೆ ಸಿಗೋದು. ಬಟ್ ಇನ್ನೊಂದು ದುಃಖದ ವಿಚಾರ ಏನಂದ್ರೆ ಎಷ್ಟು ಯಥೇಚ್ಛವಾಗಿ ಸಿಗುತ್ತೋ ಅಷ್ಟು ದುರ್ಬಳಕೆ ಜಾಸ್ತಿ ಮಾಡ್ತೀವಿ ಅದನ್ನ.
1: ಹೌದು,
2: ಈಗ ಪ್ರಸ್ತುತ ಸಿಚುಯೇಷನ್ ಅಲ್ಲಿ ನಾವು ನೀರನ್ನ ತುಂಬಾ ಅಂದ್ರೆ ತುಂಬಾ ಕಾಪಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅದ್ ಎಷ್ಟೇ ಯಥೇಚ್ಛವಾಗಿದ್ರು ಕಾರಣ ಬಂದ್ಬಿಟ್ಟು ವಿನಾಕಾರಣ ತುಂಬಾ ಅಂದ್ರೆ ತುಂಬಾ ದುರುಪಯೋಗ ಪಡಿಸ್ಕೊಂತ ಇರೋದಂತಾಗಿರ್ಬೋದು, ಅಥವಾ ನೀರ್ ಈಗ ಒಂದು ಕಾಲ ಇತ್ತು ನಾವು ಅಂತಿದ್ವಿ ಮಾತಿಗೆ ಅಂತಿದ್ವಿ ಮುಂದೆ ಒಂದ್ ದಿನ ಬರುತ್ತೆ ಕುಡಿಯ ನೀರಿಗೂ ನಾವು ದುಡ್ಡು ಕಟ್ಟಬೇಕಾಗುತ್ತೆ, ಬಳಸೋ ನೀರಿಗೂ ದುಡ್ಡು ಕಟ್ಟಬೇಕಾಗುತ್ತೆ. ಈಗ ಅದು ವಾಸ್ತವ ಆಗ್ಬಿಟ್ಟಿದೆ.
1: ಹೌದು, ಇವಾಗ ನಾವು ಒಂದು
2: ಇದು ಹೀಗೆ ಹೋದ್ರೆ ಮುಂದಿನ ಪೀಳಿಗೆ ಹೇಗೆ ಅಂತ ನಾವು ಸುಮ್ನೆ ಆಗಲ್ಲ ಮಾತಿಗೆ ಅನ್ಕೊತಾರೆ ಅನ್ಕೊಂಡಿದ್ದು ನಿಜ ಆಗಿದೆ. ನಮ್ಮ ಮುಂದಿನ ಪೀಳಿಗೆ ಏನಾಗುತ್ತೋ, ಸೊ ಅಟ್ಲೀಸ್ಟ್ ಅದನ್ನೆಲ್ಲ ಏನ ನಾವು ಹೋಗ್ಲಾಡಿಸ್ಬೇಕು ಅಥವಾ ಅದೆಲ್ಲ ಮುಕ್ತ ಆಗ್ಬೇಕು ಅಂದ್ರೆ ಈಗಿಂದನೇ ನಾವು ನೀರನ್ನ ಸೇವ್ ಮಾಡ್ಬೇಕು.
1: ಹೌದು, ತಾವ್ ಹೇಳಿದಾಗ್ಲೇ
2: ಅಷ್ಟು ಮಾಡ್ಬೇಕು.
1: ಹೌದು, ನಗರ ಪ್ರದೇಶದಲ್ಲಿ ಈಗಾಗ್ಲೇ ಅದು ಬಂದ್ಬಿಟ್ಟಿದೆ, ಪ್ರತಿಯೊಬ್ರು ಒಂದು ಮೀಟರ್ ಅಳವಡಿಕೆ ಮಾಡಿರ್ತಾರೆ, ಇಷ್ಟು ನೀರನ್ನು ಖರ್ಚು ಮಾಡಿದಾಗ ಅಷ್ಟು ಪಾವತಿ ಮಾಡ್ಬೇಕಾಗುತ್ತೆ ಹಣ ಸಂದಾಯ. ಹಾಗೆ ನಾವು ನೀರನ್ನು ಸಹ ಕೊಂಡ್ಕೊಂಡು ಕುಡಿಯುವಂತ ಸಂದರ್ಭ ಬಂದಿದೆ.
2: ಹೌದು ಹೌದು
1: ಹೌದು, ಅಂದ್ರೆ ಈ ಒಂದು ಬದಲಾವಣೆಗೆ ಮುಖ್ಯ ಕಾರಣರಾಗಿರೋದು ನಾವೇ.
2: ಅದು ಅದು ಅದು ಸತ್ಯ, ಈ ಒಂದು ಬದಲಾವಣೆಗೆ ಮುಖ್ಯ ಕಾರಣ ಆಗಿರ್ತಕ್ಕಂಥದ್ದು ನಾವು ಮಾನವರೇ. ಪ್ರಮುಖವಾದ ಒಂದು ಕಾರಣ ಬಂದ್ಬಿಟ್ಟು ಜನಸಂಖ್ಯೆ ಹೆಚ್ಚಳ, ಅದು ನೈಸರ್ಗಿಕ, ಅದರಲ್ಲಿ ಏನು ಕಡಿತ ಮಾಡೋಕ್ಕಾಗಲ್ಲ ಅಥವಾ ಅದ್ರಲ್ಲಿ ಏನು ಇದು ಮಾಡೋಕ್ಕಾಗಲ್ಲ. ಬಟ್ ಏನ್ ಮಾಡ್ಬೋದು, ನಾವು ಬಳಸ್ತಕ್ಕಂಥ ನೀರನ್ನ ಮಿತವಾಗಿ ಹಿತವಾಗಿ ಬಳಸ್ಬೋದು ನಾವು. ಬಟ್ ಆ ಕೆಲ್ಸನ ಯಾರು ಮಾಡ್ತಿಲ್ಲ, ಆ ಕೆಲ್ಸ ಆಗ್ತಾ ಇಲ್ಲ, ಆ ಕೆಲ್ಸ ಆಗ್ತಾ ಇಲ್ಲ, ಇದೇ ಕಾರಣಕ್ಕಾಗಿ ಇಷ್ಟೊಂದು ನಮಗೆ ನೀರಿನ ಸಮಸ್ಯೆ ಇರೋದು.
1: ಹೌದು, ಈ ಒಂದು ನೀರಿನ ಬಳಕೆ ಅಂತ ನಾವು ನೋಡಿದಾಗ ಯಾವೆಲ್ಲ ಕ್ಷೇತ್ರಗಳಲ್ಲಿ ಬಳಸ್ತಾರೆ ಸಾಮಾನ್ಯವಾಗಿರುತ್ತೆ ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಬೇಕಾಗುತ್ತೆ?
2: ಮುಖ್ಯವಾಗಿ ಬಂದ್ಬಿಟ್ಟು ಕೈಗಾರಿಕೆಗಳಲ್ಲಿ, ಉದಾಹರಣೆಗೆ ತಗೊಂಡ್ರೆ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಕೃಷಿ ಮತ್ತು ಮತ್ತಿತರೆ ಉಪಕರಣಗಳ ಕೈಗಾರಿಕಾ ಪ್ರದೇಶ ಆಗಿರ್ಬೋದು, ಅಥವಾ ಈ ದೊಡ್ಡ ದೊಡ್ಡ ಯಂತ್ರೋಪಕರಣಗಳನ್ನು ಉತ್ಪಾದಿಸತಕ್ಕಂತ ಕೈಗಾರಿಕೆಗಳಾಗಿರ್ಬೋದು. ಬಿಟ್ರೆ ಕೃಷಿಗೆ ಯಥೇಚ್ಛವಾಗಿ ಕೃಷಿಗೂ ಕೂಡ ನಮಗೆ ನೀರು ಬೇಕು. ಇದನ್ನೆಲ್ಲ ಹೊರತುಪಡಿಸಿದರೆ ಇನ್ನು ಇತರೆ ದಿನಸಾಮಾನ್ಯ ದಿನನಿತ್ಯ ಚಟುವಟಿಕೆಗಳಲ್ಲಿ ಮನೆಗಳಲ್ಲಿ ನೀರು ಬೇಕು, ಹೋಟೆಲ್ಗಳಲ್ಲಿ ನೀರು ಬೇಕು. ಸೊ ಇನ್ನು ಇದು ಇಷ್ಟಿಷ್ಟೇ ಅಲ್ಲದೆ ಇನ್ನೂ ನೀರು ತುಂಬಾ ಯೂಸ್ ಮಾಡ್ತಕ್ಕಂತ ಕೆಲವು ಮುಖ್ಯವಾದ ಇದು ಘಟಕಗಳಂದ್ರೆ ಈ ವೈದ್ಯಕೀಯ ಕ್ಷೇತ್ರ, ಮೆಡಿಸಿನ್ ಉತ್ಪಾದನೆಗಳೆಲ್ಲ ತುಂಬಾ ಯಥೇಚ್ಛವಾಗಿ ಬಳಸ್ತಾರೆ. ಸೊ ಇವು ನಮಗೆ ಮೇನ್ ಯಥೇಚ್ಛವಾಗಿ ನೀರನ್ನು ಬಳಸ್ತಕ್ಕಂತ ಸದ್ಯದ ಪರಿಸ್ಥಿತಿಯಲ್ಲಿ ನೀರನ್ನು ಹೆಚ್ಚು ಬಳಸ್ತಾ ಇರ್ತಕ್ಕಂತ ಜಾಗಗಳು.
1: ಹೌದು ಆಕೆ ಸರ್, ಇವಾಗ ಒಂದು ಒಂದು ನೀರಿನ ಸದ್ಬಳಕೆ ಅಂತ ನಾವು ನೋಡಿದಾಗ ಒಂದು ನೀರಿನ ಆ ಒಂದು ಸದ್ಬಳಕೆ ಮಾಡುವ ವಿಧಾನಗಳು ಏನಾದ್ರಿದೆ, ಅಂದ್ರೆ ಯಾವ ರೀತಿ ನಾವು ಅದನ್ನ ಸದ್ಬಳಕೆ ಮಾಡ್ಕೋಬೋದಪ್ಪ, ಈ ರೀತಿಯಾದಂತ ಪದ್ಧತಿ ಅಳವಡಿಸ್ಕೊಂಡಾಗ ಒಂದಿಷ್ಟು ನೀರು ಶೇಖರಣೆ ಆಗುತ್ತೆ, ಒಂದಿಷ್ಟು ನೀರು ಉಳಿತಾಯ ಆಗುತ್ತೆ ಅಂತ ನೋಡಿದಾಗ ಯಾವ ರೀತಿ
2: ಅಂತ ಬಂದಾಗ, ಈಗ ನಾವು ಮಾತಿಗೆ ಅಂತೀವಿ ಓಲ್ಡ್ ಈಸ್ ಗೋಲ್ಡ್ ಅಂತ, ಅವೆಲ್ಲ ಸತ್ಯ ಅದು. ಯಾಕಂದ್ರೆ ಹಳೆ ಕಾಲದಿಂದ ನಾವು ಈ ಕೆರೆ ನೀರಾವರಿ ಪದ್ಧತಿ ನೋಡ್ತೀವಿ, ಕೆರೆ ಕಟ್ಟೆ ಡ್ಯಾಮ್ಗಳ ನಿರ್ವಹಣೆ ನೋಡ್ತೀವಿ. ಎಷ್ಟು ಹಿಂದಿನ ಕಾಲದಲ್ಲಿ ಜನಸಂಖ್ಯೆ ಕಡಿಮೆ ಇದ್ರು ಅಂತ ಕೆರೆ ನಿರ್ಮಾಣ ಆಗಿರ್ಬೋದು, ಕೆರೆ ಕಟ್ಟೆ ಡ್ಯಾಮ್ಗಳ ನಿರ್ಮಾಣ ಆಗಿದ್ದು ಯಥೇಚ್ಛವಾಗಿತ್ತು. ಈಗ ಜನಸಂಖ್ಯೆ ಹೆಚ್ಚಾಗ್ತಿದೆ, ಅದರ ಸಂಖ್ಯೆ ಕಡಿಮೆ ಆಗ್ತದೆ. ಎಲ್ಲೂ ಹೊಸದಾಗಿ ಡ್ಯಾಮ್ ಕಟ್ಟಿದ್ವಿ ಅಂತ ನಾವು ಸುದ್ದಿ ಕೇಳಲ್ಲ, ಎಲ್ಲೂ ಹೊಸ ಕೆರೆ ಕಟ್ಟಿದ್ವಿ ಅಂತ ಸುದ್ದಿ ಕೇಳಲ್ಲ, ಎಲ್ಲೂ ಕೆರೆ ಕಟ್ಟೆ ಕಟ್ಟಿದ್ವಿ ಅಂತ ಸುದ್ದಿ ಕೇಳಲ್ಲ. ಇರೋದನ್ನೇ ಇನ್ನು ನಾವು ಹಾಳು ಮಾಡ್ತಾ ಹೋಗ್ತೀವಿ. ಒಂದು ಕೆರೆ ಇದ್ರೆ ಅದನ್ನ ಮುಚ್ಚಿಬಿಟ್ಟು ಅಲ್ಲಿ ಒಂದು ಸೈಟ್ ಮಾಡೋದಾಗಿರ್ಬೋದು. ಸೊ ಇವೆಲ್ಲ ನಿಲ್ಬೇಕು. ಆಮೇಲೆ ಎಲ್ಲೆಲ್ಲಿ ಸರ್ಕಾರ ಮುಂದೆ ತಗೋಬೇಕು, ಸರ್ಕಾರ ಮುಂದೊಳತ್ತು ತಗೊಂಡು ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಕೆರೆ ಕಟ್ಟೆ ಹೆಚ್ಚುವಾಗಿ ಕೆರೆ ಕಟ್ಟೆ ಸಂಪಾದನೆ ಆಗ್ಬೇಕು. ಅದು ಅದು ಹೊರತುಪಡಿಸಿ ಕೃಷಿಗಳಲ್ಲಿ ಹನಿ ನೀರಾವರಿ ಪದ್ಧತಿ ತುಂಬಾ ಪ್ರಚಲಿತ ಇದೆ, ಇವು ಎಲ್ಲರೂ ಬಳಸ್ತಾ ಇದಾರೆ. ಇನ್ನು ಯಥೇಚ್ಛವಾಗಿ ಆ ಹನಿಯ ನೀರಾವರಿ ಪದ್ಧತಿಯ ಕಡೆಗೆ ಒತ್ತು ಎಲ್ಲ ರೈತರು ಕೊಡಬೇಕು. ಆಮೇಲೆ ಇಷ್ಟು ಹೊರತುಪಡಿಸಿದ್ರೆ ನಾವು ಜನಸಾಮಾನ್ಯರು, ನಾವು ನೀವುಗಳೆಲ್ಲ, ನಾವು ಕೂಡ ಹೆಂಗೆ ಮಿತವ್ಯಯ ಮಾಡಬಹುದು? ಉದಾಹರಣೆ, ಬೆಳಿಗ್ಗೆ ಹಲ್ಲುಜ್ತಾ ಇರ್ತೀವಿ, ನೀರು ಆನ್ ಮಾಡ್ಬಿಟ್ಬಿಡ್ತಿರ್ತೀವಿ, ಆ ನೀರ್ ಎಷ್ಟು ಪೋಲ್ ಆಗುತ್ತೆ ನಾವ್ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲ ಹೊರಗಡೆ ಅಡ್ಡಾಡ್ತಿರ್ತೀವಿ, ಯಾವ್ದೋ ಟ್ಯಾಂಕ್ ಇರುತ್ತೆ ಗವರ್ಮೆಂಟ್ ಇಂದ, ನೀರ್ ಪೋಲ್ ಆಗ್ತಾ ಇರುತ್ತೆ ನಮ್ದಲ್ಲ. ಈ ಅಸಡ್ಡೆಗಳು, ಈ ಲೇಜಿನೆಸ್ ಅಂತ ಏನಂತೀವಿ, ಇವೆಲ್ಲ ಹೋಗ್ಬೇಕು.
1: ಹೌದು,
2: ಪ್ರತಿಯೊಂದ ಹನಿ ನೀರು ಬಗಲಿಸ್ಬೇಕಾದ್ರೆ ನಮ್ಮಲ್ಲಿ ಆಲೋಚನೆ ಇರಬೇಕು. ಇವಾಗ ನೀರು ನಾವು ಈಗ ಎಷ್ಟು ಯೂಸ್ ವೇಸ್ಟ್ ಮಾಡ್ತಿದೀವೋ ಅಷ್ಟು ನೀರು ಮುಂದೆ ನಮಗೆ ಬರದಾಗುತ್ತೆ ಅಂತ. ನಮಗೆ ನೀರಲ್ಲಿ ನೀರಿನ ಪ್ರಮಾಣ ಭೂಮಿ ಮೇಲೆ ಎಷ್ಟೇ ಹೆಚ್ಚು ಹೆಚ್ಚಾಗಿದ್ರು, ಕುಡಿಯೋ ನೀರಿನ ಪ್ರಮಾಣ ಅಥವಾ ಬಳಕೆ ನೀರಿನ ಪ್ರಮಾಣ ತುಂಬಾ ಕಡಿಮೆ ಇದೆ. ವಾಸ್ತವ ಇದು ಯಾರಿಗೂ ಅರ್ಥ ಆಗಲ್ಲ, ಇದನ್ನ ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು.
1: ಹೌದು, ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ಒಂದು ಮಳೆ ನೀರನ್ನ ತಡೆದಿಟ್ಕೊಂಡಿಲ್ಲ ಅಂದ್ರೆ ಬಹುಶಃ ನಮ್ಮ ಒಂದು ಹಿರಿಯರು ಈ ರೀತಿ ಪದ್ಧತಿಗಳನ್ನ ಕೆರೆ ಕುಂಟೆಗಳ ಒಂದು ಪದ್ಧತಿನೇ ನಮ್ಗೆ ಪರಿಚಯ ಮಾಡಿಕೊಟ್ಟಿಲ್ಲ ಅಂದಿದ್ರೆ ಬಹುಶಃ ಅದೊಂದು ತುಂಬಾ ಒಂದು ಆಘಾತಕಾರಿ ಸಂಗತಿ. ಯಾಕೆಂದ್ರೆ ಆ ನೀರಿನ ಒಂದು ಶೇಖರಣೆನೇ ಇಲ್ಲ ಅಂತ ಅಂದಿದ್ರೆ ಈ ನಾವೊಂದು ಕಾಲಗಳು ಏನ್ ಹೇಳ್ತೀವಿ, ಒಂದು ಬೇಸಿಗೆ ಕಾಲ ಬಂದಾಗ ಒಂದು ಮಳೆಗಾಲದಲ್ಲಿ ಬಂದಂತ ಮಳೆ ನೀರನ್ನ ನಾವು ಬೇಸಿಗೆ ಕಾಲದಲ್ಲಿ ಕಾಣ್ತಾನೆ ಇರ್ಲಿಲ್ಲ ಅನ್ಸುತ್ತೆ.
2: ಅದು ಖಂಡಿತ ಖಂಡಿತ ಸತ್ಯವಾದ ಮಾತು ಶನಾಂತ. ಅದಾಗದಿದ್ರೆ ತುಂಬಾ ಕಷ್ಟ ಆಗೋದು ಜೀವನ. ಈಗ್ಲೇ ಬೇಸಿಗೆ ಬಂದ್ರೆ, ಬೇಸಿಗೆ ಬಂದ್ರೆ ಮೊದಲು ಜಾಸ್ತಿ ನೀರು ಆವಿಯಾಗೆ ಖರ್ಚಾಗುತ್ತೆ.
1: ಹೌದು,
2: ಅಂತದ್ರಲ್ಲಿ ನಾವು ಕೆರೆ ಕಟ್ಟೆ ಅಥವಾ ಕೆರೆ ಕುಂಟೆ ಅಥವಾ ಡ್ಯಾಮ್ಗಳು ಇಲ್ಲದೆ ಇದ್ರೆ ಇನ್ನು ತುಂಬಾ ಸಮಸ್ಯೆ ಆಗದೆ, ಈಗ ಅದಿದೆ. ಇನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾಧ್ಯವಾದಷ್ಟು ಸ್ಥಳಗಳಲ್ಲಿ ಅದು ನಿರ್ಮಾಣ ಆಗ್ಬೇಕು. ಇಲ್ಲ ಅದು ಅದು ನಿರ್ಮಾಣ ಆಗಕ್ಕಾಗ್ಲಿಲ್ವಾ, ಅಟ್ಲೀಸ್ಟ್ ಪುರಾತನ ಕಾಲದಿಂದ ಎಲ್ಲೆಲ್ಲಿದ್ದಾವೆ ಕೆರೆ ಕಟ್ಟೆಗಳು, ಅವು ಉಳಿಯುವಂತ ಕಾರ್ಯ ಆಗ್ಬೇಕು. ಈಗ ಎಷ್ಟೋ ಕೆರೆ ಕಟ್ಟೆಗಳು ಉಳಿದಿರುತ್ತೆ, ಎತ್ತಿಸ್ಬೇಕು, ವಾಪಸ್ ಅದನ್ನ ಪುನರ್ವಸತಿ ಮಾಡ್ಬೇಕು, ಪುನಶ್ಚೇತನ ಮಾಡ್ಬೇಕು. ಗವರ್ಮೆಂಟ್ ಇಂದ ಸ್ಕೀಮ್ಸ್ ಇದೆ, ಎಲ್ಲ ಇದೆ, ಬಟ್ ಅದ್ರ ತಕ್ಕಂಗೆ ಕಾರ್ಯಗಳಾಗ್ಬೇಕು. ಅದ್ರ ತಕ್ಕಂಗೆ ಹೊಸ ಹೊಸ ಕೆರೆ ಕುಂಟೆಗಳು ಬರಬೇಕು, ಆಮೇಲೆ ಬಾವಿ ವ್ಯವಸ್ಥೆ ಹೊರ ಬರಬೇಕು.
1: ಹೌದು, ಕೆಲವು ಹಳೆ ಬಾವಿಗಳನ್ನೆಲ್ಲ ಮುಚ್ಚತಾ ಇರ್ತಾರೆ ಕೆಲವೊಮ್ಮೆ ರೈತರು, ಹೊಲದಲ್ಲಿ ನೀರಿಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನ ಒಂದು ರೀಚಾರ್ಜ್ ಮಾಡುವಂತ ಪದ್ಧತಿ ಏನಾದ್ರೂ ಒಂದು ಆ ರೀತಿ ಇದ್ ಮಾಡ್ಕೋಬೇಕಾಗುತ್ತೆ.
2: ಈಗ ಎಲ್ಲ ಕಡೆ ಅದೇ ಪ್ರಚಲಿತ, ಈಗ ಹೊಸ ಪುನಶ್ಚೇತನ ಮಾಡೋದಂತದ್ದು ಹಳೆ ಬಾವಿಗಳನ್ನಾಗಿರ್ಬೋದು, ಹಳೆ ಕೆರೆಗಳನ್ನಾಗಿರ್ಬೋದು. ಸರ್ಕಾರದ ನೆರವು ತಗೊಂಡು ಎಲ್ಲಾ ರೈತರು ಆದಷ್ಟು ಯಾರ್ಯಾರು ಕೆರೆ ಕಟ್ಟೆ ಅಥವಾ ಬಾವಿಗಳಿದಾವೋ ಒಂದು ಬಾರಿ ಸರ್ಕಾರ ಜೊತೆ ಮಾತಾಡಿ, ಈ ತರ ಇದೆ ಸಮಸ್ಯೆ, ನೀರು ಬರ್ತಾ ಇಲ್ಲ, ಈ ತರ ನಾವು ಮುಚ್ಚಬೇಕು ಅನ್ಕೊಂಡಿದ್ವಿ ಅಂತ ಒಂದೇ ಒಂದು ಸಮೀಕ್ಷೆ ಮಾಡಿದ್ರೆ ಖಂಡಿತ ಅದಕ್ಕೆ ಸ್ವಲ್ಪ ಪರಿಹಾರ ಸಿಗುತ್ತೆ. ನಾವು ಅನ್ಕೊಂಡಿದ್ ಮಟ್ಟಿಗೆ ಆಗದಿದ್ರು ಅಲ್ಪ ಸ್ವಲ್ಪ ಆದ್ರೂ ಸಿಗುತ್ತೆ. ಆ ಅಲ್ಪ ಸ್ವಲ್ಪನೇ ನಮ್ಗೆ ನೀರು ಉಳಿತಾಯ ಆಗಕ್ಕೆ ಕಾರಣ. ಆಮೇಲೆ ನೀರು ಶೇಖರಣೆಗೆ ಸಹಾಯ ಆಗುತ್ತೆ. ಅದರಿಂದ ಉಪಯೋಗ ಮತ್ತೆ ಲಾಭ ಒಬ್ಬರಿಗಲ್ಲ, ತುಂಬಾ ಜನಕ್ಕೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ನಾವು ಆ ನಿಟ್ಟಿನಲ್ಲಿ ಮುಂದೆ ಸಾಗಬಹುದು. ಆವಾಗ್ಲೇ ನಮಗೆ ನೀರಿನ ಅಥವಾ ನೀರಿನ ಸದ್ಬಳಕೆ ಆಗೋದು. ಇಲ್ಲ ಅಂತಂದ್ರೆ ಇದೇ ರೀತಿ ಯಥಾವತ್ತಾಗಿ ನೀರು ದುರ್ಬಳಕೆ ಆಗ್ತಾನೆ ಇರುತ್ತೆ. ನಾವು ಇಷ್ಟು ಸರ್ಕಾರದಿಂದ ಇಷ್ಟು ಕ್ಯಾಂಪೇನ್ಗಳು ನಡೀತಾನೆ ಇರ್ತವೆ, ನಾವು ಸುಮ್ನೆ ಮಾತಾಡ್ತಾನೆ ಇರ್ತೀವಿ, ಇದು ನೈಸರ್ಗಿಕ ಹಿಂಗೆ ಹೋಗ್ತಾನೆ ಇರುತ್ತೆ. ಬಟ್ ಎಲ್ಲೂ ಬದಲಾವಣೆ ಅನ್ನೋದಾಗಲ್ಲ. ಬದಲಾವಣೆ ಅನ್ನೋದಾಗ್ಬೇಕು ಅಂದ್ರೆ ಪ್ರತಿಯೊಬ್ಬರು ತಮ್ಮದೇ ಆದಂತ ಭಾಗವನ್ನು ತೆಗೆದುಕೊಳ್ಳಲೇಬೇಕು.
1: ಹೌದು, ಹೇಳ್ತಾ ಇದ್ರಿ ಅಂದ್ರೆ ಈಗ ಒಂದು ಹೆಚ್ಚಾಗಿ ನೀರು ಪೋಲ್ ಆಗ್ತದಂತ ನೋಡಿದಾಗ ಬೇಸಿಗೆಯಲ್ಲಿ ತುಂಬಾ ಬಳಕೆ ಮಾಡ್ಕೊಂತೀವಿ ಅಂದ್ರೆ ಆ ಒಂದು ತಾಪಮಾನ ಹೆಚ್ಚಾಗಿರುತ್ತೆ, ಒಂದು ನೀರಿನ ಅವಶ್ಯಕತೆ ಹೆಚ್ಚಾಗಿರ್ತೀವಿ, ಒಂದು ಕುಡಿಯೋದಕ್ಕಾಗಿರ್ಬೋದು ಇವನ್ ಕೆಲವ್ರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಚಳಿಗಾಲ ಒಮ್ಮೆ ಸ್ನಾನ ಮಾಡೋರು, ಬೇಸಿಗೆಯಲ್ಲಿ ಏನಾಗುತ್ತೆ ಆ ಒಂದು ಬಿಸಿಗೆ ಒಂದು 2-3 ಬಾರಿ ಸ್ನಾನ ಮಾಡೋಂತ ಅಭ್ಯಾಸ ಇರುತ್ತೆ ಕೆಲವರಲ್ಲಿ. ಯಾಕಂದ್ರೆ ಆ ಒಂದು ಬೆವರು ಹೆಚ್ಚಾಗಿರುತ್ತೆ, ದುರ್ಗಂಧ ಜಾಸ್ತಿ ಆಗ್ಬಿಡುತ್ತೆ, ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇರ್ತೀನಿ ನೋಡೋದು
2: ಸಂದರ್ಭ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಅಗತ್ಯ ಕೂಡ. ಈ ಕರೋನಾದ ಸಂದರ್ಭದಲ್ಲಿ ಪ್ರತಿ ಸಾರಿ ಎಲ್ಲೇ ಹೊರಗಡೆ ಹೋದಾಗ್ಲೂ ಕೂಡ ನಾವು ಮನೆಗೆ ವಾಪಸ್ ಅಥವಾ ಬಂದ್ರೆ ನಾವು ಖಂಡಿತ ಶುಚಿತ್ವದ ಕಡೆ ಒತ್ತು ಕೊಡ್ಲೇಬೇಕು. ಅದು ನಿಜ, ಅಂತವೆಲ್ಲ ಅವೆಲ್ಲ ಅಕ್ಸೆಪ್ಟಬಲ್, ಅವೆಲ್ಲ ನಡೆಯುತ್ತೆ. ಬಟ್ ನೀರ್ ಅನಗತ್ಯ ಪೋಲ್ ಮಾಡೋದನ್ನ ನಾವು ತಪ್ಪಿಸ್ಬೇಕು. ಆಮೇಲೆ ರೂಫ್ ಟಾಪ್ ಟೆಕ್ನಾಲಜಿ ಆಗಿರ್ಬೋದು, ಇವಾಗ ಮಳೆ ನೀರು ಕೊಯ್ಲು, ಎಲ್ಲ ಬೆಂಗಳೂರು ನಗರಗಳಲ್ಲಿ ಮಳೆ ನೀರು ಕೊಯ್ಲಿದೆ. ಎಲ್ಲೆಲ್ಲಿ ಯಾವ ಮನೆಗೆ ಯಾರು ಅಳವಡಿಸ್ಕೊಂಡಿಲ್ಲ ಅವರಿಗೆ ಡಬಲ್ ಮೀಟರ್ ಚಾರ್ಜ್ ಬರ್ತದೆ. ಈಗ ಎಲ್ಲಾ ಕಡೆ ಆಲ್ಮೋಸ್ಟ್ ಎಲ್ಲ ಹೊಸ ಮನೆಗಳು ಎಲ್ಲ ಕಡೆ ಗವರ್ಮೆಂಟ್ ಕಂಪಲ್ಸರಿ ಮಾಡಿದೆ, ಮಳೆ ನೀರು ಕೊಯ್ಲಿಲ್ಲ ಅಂದ್ರೆ ಡಬಲ್ ಮೀಟರ್ ವಾಟರ್ ಚಾರ್ಜ್. ಅದು ಇನ್ನು ಸ್ವಲ್ಪ ತ್ವರಿತ ಆಗ್ಬೇಕು, ಆಮೇಲೆ ಇನ್ನು ಸ್ವಲ್ಪ ಎಫೆಕ್ಟ್ ಆಗ್ಬೇಕು, ಅವಾಗ ಎಲ್ರೂ ಕಂಪಲ್ಸರಿ ಮಾಡಿಸ್ಲೇಬೇಕು ಅನ್ನೋ ಅಂತ ಒಂದು ಇದಾಗಿರ್ಬೋದು. ಆಮೇಲೆ ಇನ್ನೂ ಕೆಲವು ಇನ್ನೂ ವರ್ಸ್ಟ್ ನೀರು ಪೋಲಾಗ್ತಿರೋದು ಎಲ್ಲಿಯಪ್ಪ ಅಂದ್ರೆ ಈ ಫಿಲ್ಟರ್ಗಳಲ್ಲಿ. ನಾವು ಏರ್ ಫಿಲ್ಟರ್ ಯೂಸ್ ಮಾಡ್ತೀವಿ ಮನೆಗಳಲ್ಲಿ, ನಾವು ಕುಡಿಯೋ ನೀರಿಗಿಂತ 3-4 ನೀರು ಹೊರಗಡೆ ಪೋಲಾಗುತ್ತೆ ಫಿಲ್ಟರ್ ನೆಪದಲ್ಲಿ. ಸೊ ಆ ನೀರು ನಮ್ ಯಾರ ಗಮನಕ್ಕೂ ಬರಲ್ಲ. ದಿನದಲ್ಲಿ ಈಗ ನಾವು ಒಂದು ಮನೆಯ 3-4 ಜನ ಇರ್ತಕ್ಕಂತ ಒಂದು ಅವಿಭಕ್ತ ಕುಟುಂಬ ತಗೊಂಡ್ರೆ ತಲಾ 3-4 liter ಇಂದಾನು ನಾವು ಅಂದಾಜು ಹಿಡ್ಕೊಂಡ್ರು ದಿನಕ್ಕೆ 16 liter ನೀರು ಅವರು ಬಳಸ್ತಾರೆ ಅಥವಾ ಕುಡಿಯೋದಕ್ಕೆ ಬೇಡ, ಅವರು ಅಡಿಗೆ ಮಾಡೋದಕ್ಕೆ ಎಲ್ಲದಕ್ಕೂ ಸೇರಿ ಒಂದು 20 liter ನೀರು ಬಳಸ್ತಾರೆ ಅಂದ್ರೆ ಆ 20 liter 40-60 liter ನೀರು ಒಂದು ಮನೆಯಿಂದ ಖರ್ಚಾಗುತ್ತೆ ಫಿಲ್ಟರ್ ನೆಪದಲ್ಲಿ.
1: ಹೌದು,
2: ಒಂದೇ ಮನೆಯಿಂದ 40 liter ನೀರು ಪೋಲಾದ್ರೆ ಒಂದು ತಾಲೂಕಿಂದ ಎಷ್ಟು ಪೋಲಾಗುತ್ತೆ, ನಂಬರ್ ಆಫ್ ಏನು ಎಷ್ಟು ಜನ ಯೂಸ್ ಮಾಡ್ತಾರೆ, ಅದರಲ್ಲಿ ಎಷ್ಟು ಜನ ಹಿಂಗ್ ವೇಸ್ಟ್ ಮಾಡ್ತಾರೆ, ಇದೆಲ್ಲವೂ ಇದು ಒಬ್ಬ ಪ್ರತಿ ಈಗ ಇಂಡಿವಿಜುವಲ್ ಆಗಿ ತಗೊಂಡೆ ವೈಯಕ್ತಿಕವಾಗಿ ತಗೊಂಡಾಗ ದೊಡ್ಡ ದೊಡ್ಡ ಡಿಫ್ರೆನ್ಸ್ ಏನು ಅನ್ಸಲ್ಲ. ಬಟ್ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ನಾವು ಬ್ರಾಡ್ ಆಗಿ ಯೋಚನೆ ಮಾಡಿದಾಗ ನಮಗೂ ಕೂಡ ಅರಿವಾಗುತ್ತೆ, ಹೌದು ನೀರ್ ತುಂಬಾ ಪೋಲಾಗ್ತಾ ಇದೆ.
1: ಹೌದು,
2: ಇತ್ತೀಚೆಗೆ ದಿನಗಳಲ್ಲಿ ಕೆಲವರು ಏನ್ ಮಾಡ್ತಿದ್ರೆ ಆ ನೀರ್ನ ಎಲ್ಲ ವಾಪಸ್ ಯುಟಿಲಿಟೀಸ್ಗೆ ವಾಪಸ್ ಯೂಸ್ ಮಾಡ್ತಾ ಇದಾರೆ. ಕೆಲವರು ಬಾತ್ರೂಮ್ಸ್ ಗಳಿಗಾಗಿರ್ಬೋದು, ವಾಪಸ್ ಬಟ್ಟೆ ಬರೇ ಒಗೆಯೋದಕ್ಕಾಗಿರ್ಬೋದು ಅಥವಾ ತಮ್ಮ ಕೈದೋಟಗಳಿಗಾಗಿರ್ಬೋದು, ಅದು ಒಳ್ಳೆ ಸಂಗತಿ. ಬಟ್ ಅದನ್ನ ಹೆಚ್ಚು ಹೆಚ್ಚು ರೂಢಿ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಅರಿವಾಗ್ಬೇಕು ಮತ್ತೆ ಮನದಟ್ಟಣೆ ಆಗ್ಬೇಕು.
1: ಹೌದು, ಹಾಗೆ ಹೇಳ್ತಾ ಇದ್ರೆ ಒಂದು ನೀವು ಮನೆಯಲ್ಲಿ ಏನೊಂದು ಒಂದು ಫಿಲ್ಟರ್ ವಾಟರ್ನ ಒಂದು ಅಳವಡಿಕೆ ಮಾಡಿರ್ತಲ್ಲ, ಸೊ ಅಲ್ಲಿಂದ ಬರುವಂತ ವೇಸ್ಟ್ ನೀರಿನ ಪೈಪ್ ಅನ್ನು ಯಾವ್ದಾದ್ರು ಒಂದು ಗಿಡಕ್ಕೆ ಆಗಿರ್ಬೋದು, ತಮ್ಮ ಮನೆ ಸುತ್ತಮುತ್ತ ತೋಟ ಇದ್ದೇ ಇರುತ್ತೆ, ಇಲ್ಲ ಅಂತಂದ್ರೆ ಒಂದು ಬಕೆಟ್ ಡ್ರಮ್ಮಿಗೆ ಬಿಟ್ಟಿದ್ದಾರೆ ಅಂತಂದ್ರೆ ಅದು ಶೇಖರಣೆ ಆದಾಗ ಅವತ್ತಿನ ನೀರು ಎಷ್ಟು ಶೇಖರಣೆ ಆಗಿರುತ್ತೆ ಅದನ್ನ ಮತ್ತೆ ತಾವೇ ಒಂದು ತಾವ್ ಹೇಳ್ದಾಗ್ಲೆ ಒಂದು ಬಾತ್ರೂಮ್ಗಾಗಿರ್ಬೋದು ಬಟ್ಟೆ ತೊಳೆಯೋದಕ್ಕಾಗಿರ್ಬೋದು ಈ ರೀತಿ ಅದನ್ನ ಮರುಬಳಕೆ ಮಾಡ್ಕೋಬಹುದು. ಪ್ರತಿಯೊಬ್ಬರು ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗುತ್ತೆ.
2: ಖಂಡಿತ ಖಂಡಿತ ಯೋಚನೆ ಮಾಡಿದೆನ್ನಿಸಿ ಅರಿವೇ ಗುರು ಅನ್ನುವಂಥದ್ದು ಒಂದು ಪಾಠ. ಎಷ್ಟು ಮಹತ್ವ ಅಂದ್ರೆ ಪ್ರತಿಯೊಬ್ಬ ನೀವು ವೈಯಕ್ತಿಕವಾಗಿ ಅರಿವಾಗುವವರೆಗೂ ಯಾರು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡಲ್ಲ.
1: ಹೌದು,
2: ಸೊ ಈಗಿನ ಈ ಅಟ್ ಪ್ರೆಸೆಂಟ್ ಏನ್ ಇದು ಸಿಚುಯೇಷನ್ ಇದೆ, ಆಮೇಲೆ ಜನರೇಷನ್ ಇದೆ, ಅರಿವಾಗುವವರೆಗೂ ಯಾರು ಏನನ್ನು ನಂಬಲ್ಲ, ಆಮೇಲೆ ಯಾರು ಏನನ್ನು ತಲೆ ಕೆಡಿಸ್ಕೊಳ್ಳಲ್ಲ. ನೀವಿಷ್ಟೇ ಹೇಳಿ ಎಷ್ಟೇ ಬುದ್ಧಿವಾದ ಹೇಳಿ ತಮ್ಮಿಗೆ ಅರಿವಾಗುವ ವೈಯಕ್ತಿಕವಾಗಿ ಅರಿವಾಗುವವರೆಗೂ ಯಾರು ಏನೂ ಆಗಲ್ಲ. ಆ ಅರಿವಾಗೋವರೆಗೂ ಎಲ್ಲರೂ ಈಗ ಬಿಟ್ಕೊಂಡು ತುಂಬಾ ಲಾಸಸ್ ಆಗ್ತಿದೆ. ಇನ್ನು ಮುಂದೆ ಅದನ್ನೇ ಮಾಡಬೇಡಿ, ಮುಂದೆ ಕೂಡ ಅದನ್ನೇ ಆದ್ರೆ ಹೀಗೆ ಪ್ರಮಾಣ ಕಂಡಿನ ಅದೇ ನಮ್ಮ ಮುಂದಿನ ಪೀಳಿಗೆಗೆ ನಾವು ಅಂತಿದೀವಿ, ನಮ್ಮ ಪೀಳಿಗೆಗೆನೆ ಆ ಸಮಸ್ಯೆಗಳು ಎದುರಾದ್ರೂ ಅದರಲ್ಲಿ ಆಶ್ಚರ್ಯಕರವಾದಂತ ಸಂಗತಿ ಏನೂ ಇಲ್ಲ.
1: ಹೌದು, ಯಾಕಂದ್ರೆ ಈ ನಾವೇನೊಂದು ನೀರೊಂದು ನೈಸರ್ಗಿಕ ಸಂಪನ್ಮೂಲ, ನಮ್ಮ ಹಿರಿಯರು ನಮಗೆ ಕೊಟ್ಟಿರೋಂಥ ಕೊಡುಗೆ, ನಾವು ಮುಂದಿನ ಪೀಳಿಗೆಗಾದ್ರೂ ಇದನ್ನ ಸಮರ್ಪಕವಾಗಿ ಉಳಿಸ್ಬಿಟ್ಟು ಕೊಡಬೇಕಾಗುತ್ತೆ, ಇದು ನಮ್ಮ ಮೂಲಭೂತ ಕರ್ತವ್ಯ ಸಹ ಆಗಿದೆ.
2: ಅದು ಖಂಡಿತ ಸತ್ಯದ ಮತ್ತು ವಿಷಯ.
1: ಈಗಾಗ್ಲೇ ಇವಾಗ ನೋಡ್ತಾ ಇರ್ತಂದ್ರೆ ಬೇಸಿಗೆ ಕಾಲದಲ್ಲಿ ಸಹ ಒಂದು ನೀರಿನ ಆವಿ ಹೆಚ್ಚಾಗುತ್ತೆ ಕೆಲವೊಬ್ರು. ಹೌದು, ಇದನ್ನ ಹೌದು ತಡೆಗಟ್ಟೋದಕ್ಕೆ ಇವಾಗ ಕೆಲವು ಮನೆ ಮಾಡದಲ್ಲೇ ತೊಟ್ಟಿ ನಿರ್ಮಾಣ ಮಾಡ್ಕೊಂಡಿರ್ತಾರೆ, ಆದಷ್ಟು ಅದನ್ನ ಅವರು ತಡೆಗಟ್ಟಬಹುದು. ಯಾಕಂದ್ರೆ ಇವಾಗ ಕೆರೆ ಕುಂಟೆ ಅಂತಂದ್ರೆ ಅದನ್ನ ತಡೆಯೋದಕ್ಕಾಗಲ್ಲ, ಅದು ನೈಸರ್ಗಿಕವಾಗಿ ಆಗ್ತಾ ಇರುತ್ತೆ. ಮನೆ ಹತ್ರ ಆದ್ರೂ ಅದನ್ನ ತಡೀಬಹುದು ಯಾವ್ದಾದ್ರು ಒಂದು ಕ್ರಮಗಳನ್ನ ಕೈಗೊಂಡ್ಬಿಟ್ಟು.
2: ಹೌದೌದು, ಅದು ಖಂಡಿತ ನಿಜ. ಈಗ ಪ್ರತಿಯೊಂದು ನೀವು ಹೊಸ ಮನೆ ನಿರ್ಮಾಣ ಮಾಡ್ತೀನಿ ಅಂದ್ರೆ ತೊಟ್ಟಿ ಅಂತೂ ಈಗ ಎಲ್ಲ ಕಡೆ ಕಾಮನ್, ನೀರಿಲ್ಲ ಯಾರು ಜೀವನ ಮಾಡಕ್ಕಾಗಲ್ಲ, ಬೋರ್ ಒಂದೇ ಪ್ರತಿ ಸಾರಿ ಯೂಸ್ ಆಗಲ್ಲ.
1: ಹೌದು,
2: ಸೊ ತೊಟ್ಟಿ ನಿರ್ಮಾಣ ಈ ಇಂತಹದ್ರಲ್ಲಿ ನಿಟ್ಟಿನಲ್ಲಿ ಒಂದು ಮಹತ್ವದ ಬದಲಾವಣೆ.
1: ಹೌದು,
2: ಅದು ವಾಸ್ತವ, ಆಮೇಲೆ ಅದು ಒಳ್ಳೇದು ಕೂಡ, ನೀರಿನ ಸಂಗ್ರಹಣೆ ಮರು ಶೇಖರಣೆಯಲ್ಲಿ ಒಳ್ಳೇದು. ಈಗ ಕೆರೆ ಕಟ್ಟೆ ಆಗಿರ್ಬೋದು ಅಥವಾ ನದಿಗಳಾಗಿರ್ಬೋದು ಇನ್ನು ಸಮುದ್ರಗಳಾಗಿರ್ಬೋದು ನಾವು ತಡೆಯೋಕ್ಕಾಗಲ್ಲ, ಅದು ನೈಸರ್ಗಿಕ, ಅದಾಗ್ಲೇಬೇಕು, ಅದಾದಾಗ್ಲೇ ನೆಕ್ಸ್ಟ್ ಮುಂದಿನ ಮಳೆಗಾಲ ಆಗಿರ್ಬೋದು ಅಥವಾ ಚಳಿಗಾಲ ಹೋಗೋ ಕಾಲ ಕಾಲಕ್ಕೆ ಆಗ್ಬೇಕಂದ್ರೆ ಇದು ಆಗ್ಲೇಬೇಕು. ಸೊ ಅದನ್ನೆಲ್ಲ ತಡೆಗಡಕ್ಕಾಗಲ್ಲ. ಬಟ್ ಏನ್ ನಾವೇನ್ ಮಾಡ್ಬೋದು ಮಾನವರು ನಮ್ಮ ಕಡೆಯಿಂದ, ನಮ್ಮ ಕೈಲಾದಷ್ಟು ಸಹಾಯ ಮಾಡ್ರಿ, ಬಹಳ ಬೇಡ ಕೈಲಾದಷ್ಟು. ನಿಮ್ ನಿಮ್ ಎಲ್ಲೆಲ್ಲಿ ನೀರ್ ಪೋಲಾಗುತ್ತೆ ತಡೆಗಟ್ಟಿ, ಹಲ್ಲುಚ್ತಾ ಇರ್ತೀರಾ, ನೀರ್ ಬಿಟ್ಟಿರ್ತೀರಾ ತಡೆಗಟ್ಟಿ,
1: ಹೌದು
2: ಸುಮ್ನೆ ಸುಮ್ನೆ ವಾ ನೀರ್ ಬಿಡ್ತಾರೆ, ಎಲ್ಲೋ ನೀರ್ ಪೋಲಾಗಿರುತ್ತೆ ನಮ್ದೆಲ್ಲ ಬಿಡ ಅನ್ಕೊಂಡು ಹೋಗೋ ಬದಲು ಎರಡು ಹೆಜ್ಜೆ ಇಟ್ಟು ಆಫ್ ಮಾಡಿದ್ರೆ ನೀವಿನ ನಿಮ್ಮಿಂದ ಏನೋ ಸ್ವಲ್ಪ ಉಳಿತಾಯ ಆಯ್ತು.
1: ಹೌದು, ಯಾಕಂದ್ರೆ ಅದೊಂದು ಬದಲಾವಣೆ. ಇವಾಗ ನಾನು ಹೋಗ್ಬಿಟ್ಟು ಅಲ್ಲಿ ಒಂದು ನಲ್ಲಿನ ಆಫ್ ಮಾಡ್ತಿದ್ದೆ, ಅದನ್ನ ಯಾರೋ ಒಬ್ಬ ನೋಡ್ತಿರ್ತಾರೆ, ನೋಡಿದಾಗ ಅವ್ರಿಗೆ ಅನ್ಸುತ್ತೆ ಅಥವಾ ನಾವು ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಈ ರೀತಿ, ಅವ್ರಿಗೆ ಆ ಒಂದು ಅರಿವಾಗುತ್ತೆ ಅವಾಗ ಸಣ್ಣದಾಗಾದ್ರೂ.
2: ಈಗ ಒಬ್ಬರಿಂದ ಒಬ್ಬರಿಗೆ ಯಾರೋ ಒಬ್ರು ಎಲ್ಲೋ ನೋಡ್ದಿಲ್ವ, ನೋಡ್ದಿದ್ರು ಬೇಡ, ಅಟ್ ಲೀಸ್ಟ್ ನಮ್ಮಿಂದ ಒಂದ್ 2 ಲೀಟರ್ 3 ಲೀಟರ್ ನೀರ್ ಸೇವ್ ಆಯ್ತಾ ಸಾಕು.
1: ಹೌದು,
2: ಮುಂದೆ ಯಾರೋ ತರ ತಮ್ಮನ್ನು ತಾವು ಎಲ್ಲಿ ಯಥೇಚ್ಛವಾಗಿ ತೊಡಸ್ಕೊಳ್ತಾರೋ ಅವಾಗ್ಲೇ ನೀರಿನ ಮಿತವ್ಯಯ ಅಥವಾ ನೀರಿನ ಸದ್ಬಳಕೆ ಅಥವಾ ನೀರಿನ ಮುಂದಿನ ಪೀಳಿಗೆಗೆ ನೀರಿನ ಶೇಖರಣೆ ಅಥವಾ ಅನ್ನೋದು ಸಾಧ್ಯ, ಖಂಡಿತ ಸಾಧ್ಯ ಆಗುತ್ತೆ ವಿಶ್ವನಾಥ್. ಇಲ್ಲ ಅಂತಂದ್ರೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ, ಈಗ ನಾವು ಆಲ್ರೆಡಿ ನೀರಿನ ಅಭಾವ ಇದೆ, ಇನ್ನೂ ತುಂಬಾ ಅಂದ್ರೆ ತುಂಬಾ ಅಘಾತಕಾರಿ ಮಟ್ಟದಲ್ಲಿ ನೀರಿನ ಅಭಾವ ಬರುತ್ತೆ ಮುಂದಿನ ದಿನಗಳಲ್ಲಿ, ಅದು ಮತ ಖಂಡಿತ ಕಟ್ಟಿಟ್ಟ ಬುತ್ತಿ.
1: ಹೌದು, ಹಾಗೆ ಇವಾಗ ತಾವೊಂದು ಸಾಫ್ಟ್ವೇರ್ ಇಂಜಿನಿಯರ್ ಅಂತಂದ್ರೆ ತಮ್ಮ ಒಂದು IT ಕಂಪನಿಗಳಲ್ಲಿ ಕೆಲವೊಂದು ಪದ್ಧತಿಗಳನ್ನ ಅಳವಡಿಸಿಕೊಂಡಿರ್ತಾರೆ, ತುಂಬಾ ಸೆನ್ಸಾರ್ ಬೇಸ್ಡ್ ಇರುತ್ತೆ ಕೆಲವೊಮ್ಮೆ ಒಂದು ವಾಶ್ರೂಮ್ಗಳಲ್ಲಿ, ಅದ್ರ ಬಗ್ಗೆ ತಿಳಿಸ್ಕೊಡಿ, ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ, ಇದನ್ನ ಕ್ರಮ ಅಳವಡಿಸ್ಕೋಬಹುದು ಇದೆ ಈ ಪದ್ಧತಿಯನ್ನ ಅಂತ.
2: ಹೌದೌದು, ಅದು ನಾನು ಅದಕ್ಕೆ ಅಗ್ರಿ ಆಗ್ತೀನಿ ವಿಶ್ವನಾಥ್. ಯಾಕಂದ್ರೆ ಈಗ ನಾಟ್ ಓನ್ಲಿ IT, ಈಗ ಯಾವ್ದೇ ದೊಡ್ಡ ದೊಡ್ಡ ಹೋಟೆಲ್ಗಳು ತಗೊಳ್ಳಿ ಅಥವಾ ಎಲ್ಲೇ ತಗೊಳ್ಳಿ, ಸೆನ್ಸಾರ್ ಇವಾಗ ಸೆನ್ಸಾರ್ ಹಾಕ್ಬಿಟ್ಟಿರ್ತಾರೆ. ಬೆಸ್ಟ್ ಕೆಲಸ ಸೆನ್ಸಾರ್ಗೆ ನಮ್ಮಲ್ಲಿ ಖರ್ಚಾಕೋದು, ಆ ಸೆನ್ಸಾರ್ ಅಳವಡಿಸಿ ಮಾಡೋಣಕ್ಕೆ ಎಲ್ಲಿ 100 ರಿಂದ 200 ರೂಪಾಯಿ ಸೆನ್ಸಾರ್ಗೆ ಒಂದು ಸರಿ ಸೆನ್ಸಾರ್ ಹಾಕ್ಬಿಟ್ರೆ ನೀವು ಮೂಮೆಂಟ್ ಅಷ್ಟೇನ ಇದಿರುತ್ತೆ, ಮೂಮೆಂಟ್ ತಕ್ಕಂಗೆ ಸೆನ್ಸಾರ್ ಆನ್ ಆಗುತ್ತೆ, ನೀವು ಕೈ ಇಟ್ಟು ಕೈ ತೊಳ್ಬೇಕಾದ್ರೆ ಅಷ್ಟೇ ನೀರ್ ಬೀಳುತ್ತೆ, ಬೇರೆ ಟೈಮ್ ಪಟ್ಟಣಂಗ್ ಆಫ್ ಆಗುತ್ತೆ. ಅದರಿಂದ ಎಷ್ಟು ಹನಿ ಸೇವ್ ಆದ್ರೂ ಕೂಡ ಎಷ್ಟು ಜನ ಒಂದು ದಿನಕ್ಕೆ ಕೈ ತೊಳಿತಾರೆ, ಎಷ್ಟು ಜನ ಅನ್ನಲ್ಲಿ ಯೂಸ್ ಮಾಡ್ತಾರೆ,
1: ಹೌದು
2: ಅದರಿಂದ ನೀರು ತುಂಬಾ ಅಂದ್ರೆ ತುಂಬಾ ಲಾಭ ಆಗುತ್ತೆ, ಉಪಯೋಗ ಆಗುತ್ತೆ. ಹೌದು, ಅದೊಂದು ಒಳ್ಳೆ ಬೆಳವಣಿಗೆ. ಅದನ್ನ ಮನೆಗಳಲ್ಲಿ ಆಮೇಲೆ ಇನ್ನಿತರ ಸರ್ಕಾರಿ ಕಟ್ಟಡಗಳಲ್ಲಿ ಆಮೇಲೆ ಇನ್ನು ಎಲ್ಲೆಲ್ಲಿ ಯಾರ್ಯಾರು ಯೂಸ್ ಮಾಡ್ತಿಲ್ವೋ ಯೂಸ್ ಮಾಡೋದು ಐ ವಿಲ್ ಫಾರ್ ಶೋರ್ ರೆಕಮೆಂಡ್.
1: ಹೌದು, ಯಾಕಂದ್ರೆ ಈ ಕರೋನಾ ಸಂದರ್ಭದಲ್ಲಿ ಇದು ತುಂಬಾ ಉಪಯೋಗಕಾರಿ ಈ ಒಂದು ಪದ್ಧತಿ.
2: ಪ್ರತಿ ದಿನ ಪ್ರತಿ ನಿತ್ಯ ಎಷ್ಟು ಸಾರಿ ನಾವು ಕೈ ತೊಳಿತೀವಿ, ಎಷ್ಟು ಸಾರಿ ನೀರ್ ಪೋಲಾಗುತ್ತೆ, ಅದ್ರ ಬದಲು ಹೌದು ಸೆನ್ಸಾರ್ ಬೆಸ್ಟ್ ಏನಿದೆ ಯೂಸೇಜ್. ಆಮೇಲೆ ಇವಾಗ ಟಾಯ್ಲೆಟ್ ಕೂಡ ಆಗಿರ್ಬೋದು, ಸುಮ್ನೆ ಯಥೇಚ್ಛವಾಗಿ ನೀರ್ ಬಿಡ್ತಾರೆ, ಕರೆಕ್ಟ್ ಆಗಿ ಒಬ್ಬ ಮನುಷ್ಯ ಬಂದು ನಿಂತ್ಕೊಂಡು ವಾಪಸ್ ಹೋಗೋವರೆಗೂ ಸೆನ್ಸಾರ್ ಆನ್ ಆಗಿರುತ್ತೆ, ಸೆನ್ಸಾರ್ ಯೂಸ್ ಮಾಡ್ತಾರೆ.
1: ಹೌದು,
2: ಅದ್ರ ಬಳಕೆ ಯಥೇಚ್ಛ ಆಗ್ಬೇಕು. ಈಗ ಸಿನಿಮಾ ಥಿಯೇಟರ್ ಗಳಲ್ಲಿ ಅದನ್ನ ಕಡ್ಡಾಯ ಮಾಡಬೇಕು, ತುಂಬಾ ಯೂಸ್ ಆಗಂತ ಜಾಗ ಅವು, ನೀರು ಪೋಲಾಗಂತ ಜಾಗ ಸಿನಿಮಾ ಥಿಯೇಟರ್ ಗಳಲ್ಲಿ ಅಳವಡಿಸಬೇಕು, ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಅಳವಡಿಸಬೇಕು.
1: ಹೌದು, ಆದಷ್ಟು ಪ್ರತಿಯೊಂದು ಕಡೆ ಇದನ್ನ ಅಳವಡಿಕೆ ಮಾಡ್ಕೊಂತ ಹೋದಾಗ ಏನಾಗುತ್ತೆ, ಒಂದು ನೀರಿನ ಒಂದು ಮಿತವ್ಯ, ಯಾಕಂದ್ರೆ ಮಿತವಾಗಿ ಬಳಸುವಂತ ಇದು ಬರುತ್ತೆ ಅಲ್ಲಿ.
2: ಅದು ಅದು ಸತ್ಯ ವಿಶ್ವನಾಥ್, ನೀರಂತ ಮಿತವಾಗುತ್ತೆ, ನಮ್ಕೊಂಡಿರ ಮಟ್ಟಕ್ಕಾಗದಿದ್ರು ಅಲ್ಪ ಮಟ್ಟಿಗೆ ಆಗುತ್ತೆ, ಅದೇ ಸ್ವಲ್ಪ ಬದಲಾವಣೆ ಒಂದು ದೊಡ್ಡ ಬದಲಾವಣೆ
1: ಕಾರಣ ಆಗುತ್ತೆ. ಹೌದು, ಹಾಗೆ ಒಂದು ಕೃಷಿ ಮಟ್ಟದಲ್ಲಿ ಇವಾಗ ಕೃಷಿ ರಂಗದಲ್ಲಿ ಹೇಳೋದಾದ್ರೆ, ಇವಾಗ ಕೆಲವರು ಒಂದು ಕೃಷಿ ಹೊಂಡಗಳಾಗಿರ್ಬೋದು, ಚೆಕ್ ಡ್ಯಾಮ್, ಬದುಗಳು ನಿರ್ಮಾಣ, ಇದರ ಬಗ್ಗೆ ಒಂದಿಷ್ಟು ತಿಳಿಸಿ.
2: ಇದು ಆ ಒಂದು ಮಹತ್ವದ ಪೂರ್ಣ ಬದಲಾವಣೆ ಕೃಷಿ ಕ್ಷೇತ್ರಗಳಲ್ಲಿ, ಯಾಕಂದ್ರೆ ಈ ಬದು ನಿರ್ಮಾಣ ಅದು ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಚೆಕ್ ಡ್ಯಾಮ್ಗಳಾಗಿರ್ಬೋದು, ಅವ್ರು ಏನ್ ಕಟ್ಕೊಂಡು ತಮ್ಮ ತಮ್ಮ ವ್ಯವಸಾಯಕ್ಕೆ ಬೇಕಾದಷ್ಟು ನೀರು ಸಂಗ್ರಹಣೆ ಮಾಡ್ತಾರೆ, ಅದು ಒಳ್ಳೇದು. ಬಟ್ ಅವರು ಕೂಡ ಈ ನೀರ ವ್ಯವಸ್ಥೆ ಮಾಡ್ಬೇಕಾದ್ರೆ ಕೆಲವು ಸಾರಿ ದುರ್ಬಳಕೆ ಆಗೋದು ಹೆಂಗೆ ಅಂದ್ರೆ, ಯಥೇಚ್ಛವಾಗಿ ಯೂಸ್ ಮಾಡ್ಬೋದು ಅದೇ, ಅದ್ರ ಬದಲು ಆ ಚೆಕ್ ಡ್ಯಾಮು ಅಥವಾ ಬದುಗಳ ನಿರ್ಮಾಣ ಏನ್ ಮಾಡಿರ್ತಾರೆ, ಅಲ್ಲಿಂದ ನೀರು ಸಪ್ಲೈನ ಹನಿ ನೀರಾವರಿ ಪದ್ಧತಿ ಮೂಲಕ ಮಾಡೋದ್ರಿಂದ ನೀರನ್ನ ಉಳಿಸ್ಬೋದು. ಅವರು ಈಗ 1 ಎಕರೆ ಆಗುವಂತ ನೀರು 1.5 ಎಕರೆಗೆ ಬರುತ್ತೆ, 1.5 ಎಕರೆ ಆಗುವಂತ ನೀರು 2 ಎಕರೆಗೆ ಬರುತ್ತೆ, ಈ ತರ ಸ್ವಲ್ಪ ಸ್ವಲ್ಪ ಸಿ ಒಂದೇ ಸರಿಗೆ ನಾವ್ ಯಾರು ಏನು ಮುಂದೆ ದೊಡ್ಡದಾಗಿ ಅಚೀವ್ ಮಾಡಕ್ಕಾಗಲ್ಲ.
1: ದೊಡ್ಡದ
2: ಏನೇ ಆಗ್ಬೇಕು ಅಂದ್ರೆ ಒಂದು ಸಣ್ಣ ಬದಲಾವಣೆಯಿಂದಾನೇ ಶುರು ಆಗ್ಬೇಕು.
1: ಹೌದು,
2: ಆ ಸಣ್ಣ ಬದಲಾವಣೆ ಎಲ್ಲರಿಂದ ಬರಬೇಕು.
1: ಹೌದು, ಯಾಕಂದ್ರೆ
2: ಸಣ್ಣ ಬದಲಾವಣೆ ಬಂದ್ರೆ ನೀರಿನ ನಾವು ನೀರ್ ಒಂದೇ ಅಲ್ಲ ಎಲ್ಲದರಲ್ಲೂ ಕೂಡ ಅಚೀವ್ಮೆಂಟ್ ಮಾಡ್ಬೋದು. ಈ ನೀರಂತೂ ಅಟ್ ಪ್ರೆಸೆಂಟ್ ತುಂಬಾ ಅಂದ್ರೆ ತುಂಬಾ ಬೇಸಿಗೆಗಾಲ ಎಸ್ಪೆಷಲಿ ಇವಾಗ ತುಂಬಾ ಅಂದ್ರೆ ತುಂಬಾ ಪೋಲ್ ಆಗುತ್ತೆ, ತುಂಬಾ ಖರ್ಚಾಗುತ್ತೆ, ನಾವು ಪೋಲ್ ಮಾಡಿದ್ರು ಖರ್ಚಾಗುವಂತ ಕಾಲ ಇದು.
1: ಹೌದು,
2: ಎವಾಪರೇಷನ್ ರೇಟ್ ಜಾಸ್ತಿ ಇರುತ್ತೆ, ಆವಿ ಆಗುವಂತ ಇದು ಆಮೇಲೆ ನೀರು ಬೇಸಿಗೆ ಇವಾಗ ಮೊದಲಿನ ತರ ಮರಗಿಡಗಳಿಲ್ಲ, ಸೊ ಬಿಸಿಲಿನ ಮಟ್ಟ ಜಾಸ್ತಿ, ಆ ಬಿಸಿಲಿನ ಮಟ್ಟ ತಕ್ಕಂಗೆ ಆವಿ ಜಾಸ್ತಿ, ನೀರು ಹೆಚ್ಚು ಖರ್ಚಾಕೋ ಜಾಸ್ತಿ. ಸೊ ಅದನ್ನ ತಡೆಗಟ್ಟಕ್ಕಾಗಲ್ಲ. ನಾವ್ ಏನೇನ್ ಮಾಡಬಹುದು, ಇಂಡಿವಿಜುವಲ್ ಆಗಿ ಸ್ವಂತ ಒಬ್ಬೊಬ್ಬರ ಕಡೆಯಿಂದ ಅವ್ರವ್ರದ ಕೊಡುಗೆ ಕೊಡಬೇಕು. ಅವ್ರವ್ರದ ಕೊಡುಗೆ ಕೊಟ್ಟಾಗ ನೀರಿನ ಮಿತವ್ಯಯ ಆಗುತ್ತೆ, ಹಾಗೂ ಮುಂದಿನ ಪೀಳಿಗೆಗೆ ನಮಗೆ ಆಗ್ಲಿ ಮುಂದೆ ಉಪಯೋಗ ಬರುತ್ತೆ.
1: ಹೌದು. ಹಾಗೆ ಇವಾಗ ಒಂದು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಅಂದ್ರೆ, ಇವಾಗ ನಾವು ಬೇಸಿಗೆಯಲ್ಲಿ ನೀರಿನ ಬಳಕೆ ಬೇಕು ಅಂತಂದಾಗ ಏನ್ ಮಾಡ್ಬೇಕು, ಒಂದು ಮಳೆಗಾಲದಲ್ಲಿ ನೀರಿನ ಸಂರಕ್ಷಣೆ ಮಾಡ್ಕೋಬೇಕು. ಆಲ್ರೆಡಿ ಮೋದಿ ಅವರು ಹೇಳಿದ್ದಾರೆ, ನಮ್ಮ ಒಂದು ಪ್ರಧಾನಮಂತ್ರಿಗಳು ಕ್ಯಾಚ್ ದ ರೈನ್ ವಾಟರ್ ಅಂತ ಹೇಳಿದ್ದಾರೆ.
2: ಹೌದು, ಅದು ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಟ್ರೆಂಡಿಂಗ್ ಕೂಡ. ಹೌದು, ದಟ್ಸ್ ಟ್ರೂ. ಕ್ಯಾಚ್ ದ ರೈನ್ ವಾಟರ್, ಮಳೆಗಾಲದಲ್ಲಿ ನೀರು ಎಷ್ಟು ನೀವು ಸಂಗ್ರಹಣೆ ಮಾಡಿ, ಇಂಡಿವಿಜುವಲ್ ಪ್ರತಿಯೊಂದು ಮನೆಗಳಲ್ಲಿ ಮಾಡ್ಬೇಕು ಅದನ್ನ. ನಾವು ಬರೀ ಸರ್ಕಾರದ ಮೇಲೆ ಹಾಕಿ ಬಿಡೋದಲ್ಲ, ಸರ್ಕಾರ ನಾವು ನಮ್ಮಿಂದನೇ ಸರ್ಕಾರ, ಸರ್ಕಾರ ನಮ್ಮದೇ, ನಾವೇ ಸರ್ಕಾರ ಅನ್ನೋದನ್ನ ಪ್ರತಿಯೊಬ್ಬರು, ಗಣತಂತ್ರ, ಗಣರಾಜ್ಯ, ಭಾರತ ಗಣರಾಜ್ಯ ಕಾನ್ಸೆಪ್ಟು ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಾಗ್ಬೇಕು. ಅದು ಗೊತ್ತಾಗ್ಲೇದಾಗ್ಲೇನೆ ಆಗೋದು, ಪ್ರತಿ ಸಾರಿನೂ ನಾವು ಸರ್ಕಾರ ಮಾಡುತ್ತೆ, ಸರ್ಕಾರ ಮಾಡೋದೊಂದು ಇನ್ ದ ಸೆನ್ಸ್ ನಾವೇ ಮಾಡೋದು, ಎಲ್ರಿಗೂ ಮಾರ್ಗದರ್ಶನ ಆಗ್ಬೇಕು. ನಾವು ನಮ್ಮ ಕಡೆಯಿಂದ ಮಾಡಿದಾಗ ಮಾತ್ರ ಸರ್ಕಾರ ಆಗೋದು. ಪ್ರತಿಯೊಬ್ಬರು ತಮ್ಮದೇ ಕೊಡುಗೆ ಕೊಟ್ಟು, ಕ್ಯಾಚ್ ದ ರೈನ್ ವಾಟರ್ ಆಗಿರ್ಬೋದು, ಆಮೇಲೆ ಈ ಮನೆಗಳ ಹತ್ರ ಬದುಗಳು ನಿರ್ಮಾಣ ಆಗಿರ್ಬೋದು, ಇರೋಷ್ಟು ಜಾಗದಲ್ಲಿ ಮಾಡ್ಕೊಳ್ಳಿ.
1: ಹೌದು, ಕೆಲವೊಮ್ಮೆ ಗ್ರಾಮೀಣ ಭಾಗದಲ್ಲಿ ಕೆಲವರು ಮನೆ ಇತ್ತಲ ತುಂಬಾ ಜಾಗ ಇರುತ್ತೆ, ಇಕ್ಕಿ ತೋಟ ಅಂತೆಲ್ಲ ಮಾಡ್ಕೊಂಡಿರ್ತಾರೆ.
2: ಹೌದು,
1: ಅಲ್ಲಿ ಸಹ ಆದಷ್ಟು ಒಂದು ಈ ಗೃಹ ಬಳಕೆಯಿಂದ ಆದಂತ ನೀರನ್ನು ಕೈ ತೋಟ ಕರೆಸ್ಕೊಂಡು ಅಲ್ಲಿ ಒಂದು ನೀರಿನ ಒಂದು ಶೇಖರಣೆಗೆ ಯಾವ್ದಾವ್ದು ವಿಧಾನಗಳು ಆ ಒಂದು ಮಟ್ಟದಲ್ಲಿ ಆಗುತ್ತೆ ಅದಷ್ಟು ಅಳವಡಿಸ್ಕೋಬೇಕಾಗುತ್ತೆ ಅಲ್ಲಿ.
2: ಖಂಡಿತ ವಿಶ್ವನಾಥ್, ನಾವು ಪ್ರತಿಯೊಬ್ಬರಿಗೂ ನೀವು ಮಾಡಿ ಅಂತ ಎಲ್ರಿಗೂ ಹೇಳಕ್ಕಾಗಲ್ಲ. ಅದು ಸ್ವಯಂ ಪ್ರೇರಣೆ, ಅದ್ ಎಲ್ರಿಗೂ ಬರ್ಬೇಕು. ಬಂದಾಗ್ಲೇ ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ದೇಶ ಉದ್ದಾರ ಆಗೋಕ್ ಸ್ಟಾರ್ಟ್ ಸಾಧ್ಯ ಆಗೋದು.
1: ಹೌದು. ಹಾಗೆ ಇವಾಗ ಅಂತರ್ಜಲ ಮಟ್ಟ ಕುಸಿತಾ ಇದೆ ಅನ್ನೋದಕ್ಕೂ ಒಂದು ಕಾರಣ ಆಗುತ್ತೆ. ಅದನ್ನ ಹೆಚ್ಚಿಸ್ಕೊಳ್ಳೋದಕ್ಕೂ ಒಂದು ಬದಲಾವಣೆ ಬೇಕಾಗುತ್ತೆ. ಇವಾಗ ಅಂತರ್ಜಲ ಮಟ್ಟ ಕುಸಿದಿದೆ ಅಂತಂದ್ರೆ ಅದನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಕೋಬಹುದು?
2: ಅಂತರ್ಜಲ ಮಟ್ಟ ಕುಸಿದಿದೆ ಅಥವಾ ಕುಸಿತಾ ಇದೆ ಅನ್ನೋದು ಹೌದು, ಅದು ನೂರಕ್ಕೆ ನೂರು ಸತ್ಯ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಪ್ರಚಲಿತ ಜೀವನ ಶೈಲಿ, ಆಮೇಲೆ ನಾವು ಮಾಡ್ತಾ ಇರ್ತಕ್ಕಂತ ಈ ಬೇಜವಾಬ್ದಾರಿಗಳು ಹೌದು ಅಂತರ್ಜಲ ಮಟ್ಟ ಕುಸಿತಕ್ಕೆ ಕಾರಣ. ಯಾಕಂದ್ರೆ ನಾವು ನೀರು ಎಷ್ಟು ಬಗಿತಾ ಇದೀವೋ ಅಷ್ಟು ವಾಪಸ್ ಕಳಿಸ್ತಾ ಇಲ್ಲ ನಾವು.
1: ಹೌದು,
2: ಅಂತರ್ಜಲ ಮಟ್ಟ ಬ್ಯಾಲೆನ್ಸ್ ಪ್ರೊಸೆಸ್ ಏನಿದೆ ಅದು ನಮ್ಮಿಂದ ಆಗ್ತಾ ಇಲ್ಲ. ನೀವು ಎಲ್ಲೇ ನೀರು ಬಗದ್ರು ಅದ್ರ ತಕ್ಕಂಗ್ ನೀರ್ ಅದ ಕೆಳಗಡೆ ಹೋಗ್ಬೇಕು. ನೀರ್ ಕೆಳಗಡೆ ಹೋದಾಗ್ಲೇ ನೀರು ವಾಪಸ್ ಬಗೆಯ ನೀರು ಮೇಲ್ ವಾಪಸ್ ಬರೋದು.
1: ಹೌದು,
2: ನೀವು ಬಗಿತಾನೆ ಇರ್ತೀರಾ, ನೀರು ವಾಪಸ್ ಬಿಡಲ್ಲ ಅಂದ್ರೆ ಅದ್ ಹೇಗೆ ಸದ್ಯ ನೀರ್ ಬರೋಕೆ? ಆದಷ್ಟೆಲ್ಲ ಆಗ್ಬೇಕಂದ್ರೆ ಮರಗಳು ನೀರ್ ಯಥೇಚ್ಛ ಬರ್ಬೇಕು ಅಂದ್ರೆ ಪ್ರತಿಯೊಬ್ಬರು ಮರಗಿಡಗಳನ್ನ ನೆಡಬೇಕು.
1: ಹೌದು,
2: ನಮ್ ಕಡೆಯಿಂದ ಮರಗಿಡಗಳನ್ನ ಕಡಿಯೋ ಕಾರ್ಯ ಆಗ್ತಾ ಇದೆ ಹೊರತು ಎಲ್ಲೂ ನೆಡೋ ಕಾರ್ಯ ಆಗ್ತಾ ಇಲ್ಲ.
1: ಹೌದು,
2: ಇದನ್ನ ಎಲ್ರು ಯಥೇಚ್ಛವಾಗಿ ಮರಗಿಡಗಳು ಯಥೇಚ್ಛವಾಗಿ ಬಂದಷ್ಟು ಅಟ್ಲೀಸ್ಟ್ ಆ ಮರಗಳಿಗೆ ಗಿಡಗಳಿಗೆ ಅಂತ ನೀರ್ ಹಾಕ್ದಾಗ ಯಾರೇ ಆಗ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಅಂತ, ಇಷ್ಟು ಮರಕ್ಕೆ ಇಷ್ಟೇ ನೀರು ಅಂತ ಎಲ್ಲೂ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಎಷ್ಟೋಗಷ್ಟು ನೀರು ಹಾಕ್ತಿವಿ, ಆ ಹೆಚ್ಚು ನೀರು ಅಂತರ್ಜಲ ಮಟ್ಟನ ಹೆಚ್ಚು ವೃದ್ಧಿ ಆಗೋಕೆ ಸಹಾಯ ಮಾಡುತ್ತೆ.
1: ಹೌದು,
2: ಅದು ಬಿಟ್ರೆ ಮಳೆ ನೀರು ಕೊಯ್ಲು, ಈಗ ಮಳೆ ನೀರು ಬಂದಿರತಕ್ಕಂಥದ್ದು ವಾಪಸ್ ಕ್ಲೀನ್ ಆಗಿರೋ ತೊಟ್ಟಿಗಳಲ್ಲಿ ಹೋಗುತ್ತೆ, ಅಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತೆ, ಅಂತರ್ಜಲ ಮಟ್ಟ ಕಾಪಾಡ್ಕೊಂತೀವಿ. ಮರ ಗಿಡಗಳನ್ನ ಹೆಚ್ಚು ಹೆಚ್ಚು ಬಳಸೋದ್ರಿಂದ ಮಳೆ ಕಾಲ ಕಾಲಕ್ಕಾಗುತ್ತೆ,
1: ಆಕರ್ಷಿತವಾಗುತ್ತೆ, ಒಂದು ಹಸಿರಿಗೆ ಮೋಡಗಳು
2: ಆಕರ್ಷಿತವಾಗ್ಬಿಟ್ಟು
1: ಮಳೆ ಚೆನ್ನಾಗಾಗುತ್ತೆ.
2: ಮಳೆ ಚೆನ್ನಾಗದಾಗ್ಲೂ ಕೂಡ ಅಂತರ್ಜಲ ಮಟ್ಟ ವೃದ್ಧಿ ಆಗುತ್ತೆ. ಈ ರೀತಿ ಅಂತರ್ಜಲ ಮಟ್ಟ ವೃದ್ಧಿ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಒಂದು ಗಿಡ ನೆಡೋದ್ರಿಂದ ಆಗಿರ್ಬೋದು ಅಥವಾ ಒಂದು ನೀರಿನ ಸಂಗ್ರಹಣೆ ಆಗಿರ್ಬೋದು ಅಥವಾ ಈ ನೀರು ಎಷ್ಟು ಬಗಿತೀವೋ ಅಷ್ಟು ನೀರು ನಮ್ಮ ಅಂತರ್ಜಲ ಮಟ್ಟ ಮೇಂಟೈನ್ ಮಾಡೋದಾಗಿರ್ಬೋದು, ಇವೆಲ್ಲ ಪ್ರಮುಖವಾದಂತಹ ಪಾತ್ರ ವಹಿಸ್ತವೆ. ಇದನ್ನ ಎಲ್ಲ ಇದು ಕರೆಕ್ಟ್ ಆಗಿ ಅದೇ ರೀತಿ ಈ ಸೈಕಲ್ ಸಾಕ್ತಾನೆ ಇರ್ಬೇಕು. ಈ ಸೈಕಲ್ ಅಲ್ಲಿ ಇವಾಗ ಏನಾಗಿದೆ, ಬ್ರೇಕೇಜ್ ಬಂದಿದೆ. ನಾವು ಬರೀ ಬಗಿತಾ ಇದ್ದೀವಿ, ನೀರು ವಾಪಸ್ ಅಂತರ್ಜಲ ಮಟ್ಟ ಕೊಡ್ತಾ ಇಲ್ಲ.
1: ಹೌದು,
2: ಅಂತರ್ಜಲ ಮಟ್ಟದ ಕಾನ್ಸೆಪ್ಟೇ ಅದು, ಅದ್ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನೀವು ಎಷ್ಟು ಬಗಿತೀರೋ ಅಷ್ಟು ನೀರು ವಾಪಸ್ ಕೊಡ್ಬೇಕು. ಅಷ್ಟು ನೀರು ಹೋಗೋಕೆ ಮೇನ್ ಕಾರಣ ಮಳೆ. ಬಟ್ ಈ ಕಾಲಕ್ಕೆ ಮಳೆ ಆಗ್ತಿಲ್ಲ, ಕಾಲಕ್ಕೆ ಮಳೆ ಆಗ್ತಿಲ್ಲ, ರೀಸನ್ ಮರಗಿಡಗಳನ್ನ ಜಾಸ್ತಿ ಕಡಿತೀರಾ.
1: ಹೌದು,
2: ಮರಗಿಡಗಳು ಜಾಸ್ತಿ ಕಡಿಬಾರ್ದು, ಮಳೆಗಳು ನಡಬೇಕು, ನಡೆಯೋ ಕಾರ್ಯ ನಡೀತಿಲ್ಲ. ಅಟ್ಲೀಸ್ಟ್ ನಿಮ್ ಕೈಲಿ ಆದಷ್ಟು ನಿಮ್ ಒಂದು ಮನೆಗೆ ಒಂದು ಮರ, ಮನೆಗೊಂದು ಮರ, ಮನೆಗೊಂದು ಮಗು ಅನ್ನೋ ಕಾನ್ಸೆಪ್ಟ್ ಇತ್ತು ಹಳೆ ಕಾಲದಿಂದ, ಅದನ್ನ ರೂಢಿ ಮಾಡ್ಕೊಳ್ಳಿ. ನಿಮಗೆ ನಿಮ್ ಮನೆ ಮುಂದಾಗ್ಲಿಲ್ವೋ, ಎಲ್ಲಿ ಜಾಗ ಇರುತ್ತೋ ಎಲ್ಲೋ ಒಂದ್ ಹತ್ರ, ನಿಮ್ ಕೈಲಿ ಆದಷ್ಟು ಒಂದು ಚಿಕ್ಕ ಪುಟ್ಟ ಗಿಡ ನಡಿ.
1: ಹೌದು, ಈಗ ನೋಡ್ತಾ ಇರ್ತೀವಿ ಅಂದ್ರೆ ಕೆಲವರು ಬರ್ತ್ಡೇ ಅಂತ ಹೇಳ್ಬಿಟ್ಟು ಹುಟ್ಟಿದ ಹಬ್ಬ ಆಗಿದ್ದು ಮದುವೆ ವಾರ್ಷಿಕೋತ್ಸವ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ ಅದೇ ಖುಷಿ ಜೊತೆಗೆ ಒಂದು ಗಿಡನ ಮರನ ಅವ್ರನ್ನೊಂದು ನೆನಪಿನಲ್ಲಿ ನೆಟ್ಬಿಟ್ಟು ಅದಕ್ಕೆ ಪ್ರತಿದಿನ ನೀರು ಹಾಕಿದ್ದಾರೆ ಅಂದ್ರೆ ಮುಂದೊಂದು ದಿನ ಒಂದು ಹಣ್ಣಿನ ಗಿಡ ಆಗಿರ್ಬೋದು ಒಂದು ಒಳ್ಳೆ
2: ವಿಶ್ವನಾಥ್ ಸತ್ಯವಾದ ಮಾತು ಹೌದು ಸರಿ ನಿಜ. ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ನಾವು ಬೇರೆಯವ್ರಿಗೆ ಹೇಳೋಷ್ಟು ದೊಡ್ಡವ್ರು ನಾವಲ್ಲ. ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಈಗ ನೀವು ಫಾರ್ ಎಕ್ಸಾಂಪಲ್ ಇವಾಗ ನೀವು ಸ್ವಲ್ಪ ಇರೋರು ಚೆನ್ನಾಗಿರೋರು ನೀವು ಬರ್ತ್ಡೇ ಎಲ್ಲ ಮಾಡ್ಕೋತೀರಿ, ಒಂದು ಸಸಿ ನಿಮ್ಗೆ ಅದನ್ನು ಅಫೋರ್ಡ್ ಮಾಡಕ್ಕಾಗ್ಲಿಲ್ವಾ, ಸರ್ಕಾರದಿಂದನೇ ಕೊಡ್ತಾರೆ ಸಸಿ ಕೊಡ್ತಾರೆ ಅರಣ್ಯ ಇಲಾಖೆ ಕೇಂದ್ರಗಳಲ್ಲಾಗಿರ್ಬೋದು,
1: ತುಂಬಾ ಕಡಿಮೆ ದರದಲ್ಲಿ ಸಿಗುತ್ತೆ ಸಸಿಗಳು,
2: ತುಂಬಾ ಫ್ರೀ ಕೊಡ್ತಾರ್ರಿ ಪಾಪ ಅವರು. ಹಾಕ್ರಿ ಅಂತೇಳಿ ಹೊಂಗೆ ಮರ ಆಗಿರ್ಬೋದು, ಕಾಡು ಬಾದಾಮಿ ಆಗಿರ್ಬೋದು, ಮಾವು ಬೇವು ಎಷ್ಟು ಇದೆ ಅರಣ್ಯ ಇಲಾಖೆಯಿಂದ ಎಲ್ಲರಿಗೂ ಉಚಿತವಾಗಿ ಕೊಡ್ತಾರೆ ಮರ ನೆಡೋರಿಗೆ. ಅಟ್ಲೀಸ್ಟ್ ತಗೊಂಡ್ಬಂದು ಒಂದ್ ಮರ ನೆಡಿ, ಪ್ರತಿಯೊಂದು ಬರ್ತಡೆಗೆ ಒಂದೊಂದು ಮರ ನೆಡಿ, ನಿಮಗಾಗಿದ್ರೆ ನಿಮ್ ಮಕ್ಕಳ ಕಾಲಕ್ಕೆ ಉಪಯೋಗ ಬರುತ್ತೆ.
1: ಹೌದು, ಯಾಕೆಂದ್ರೆ ಅದರಿಂದ ಏನಾಗುತ್ತೆ ಅದು ಮುಂದೊಂದು ದಿನ ಆದಾಯನೂ ಸಹ ಆಗಿರುತ್ತೆ, ಒಂದು ಉತ್ತಮವಾದಂತ ನೆರಳನ್ನು ಸಹ ಕೊಟ್ಟಿರುತ್ತೆ ಆ ಒಂದು ಜಾಗದಲ್ಲಿ.
2: ಖಂಡಿತ ಎಲ್ಲ ಸರಿಯಾಗಿ ಕರೆಕ್ಟ್ ಆಗಿ ಅದನ್ನ ನಾವು ಮೇಂಟೈನ್ ಮಾಡಿದ್ರೆ ಒಳ್ಳೆ ಆದಾಯಕ್ಕೂ ಕೂಡ ಎಡೆ ಆಗುತ್ತೆ. ನೀವು ಹೇಳಿದ್ರೆ ಕರೆಕ್ಟ್, ಮಾವಿನ ಮರ ಹಾಕಿದ್ರೆ ಒಳ್ಳೆ ಮಾವು ಸ್ವಲ್ಪ ಇದು ಮಾಡಿ ಒಳ್ಳೆ ಮಾವು ಹಾಕಿ ಚೆನ್ನಾಗಿ ಅದನ್ನ ನಾವು ಕಾಯ್ಕೊಂಡ್ರೆ ಹೌದು ಒಳ್ಳೆ ಮಾವು ಕೊಡುತ್ತೆ.
1: ಕಾಲ ಕಾಲಕ್ಕೆ ಅದೊಂದು ಒಳ್ಳೆ ಆದಾಯ ಸಮೇತ ಆಗಿರುತ್ತೆ ಅವರಿಗೆ,
2: ಆದಾಯ ಸಮಯ ಆಗುತ್ತೆ. ಅದೇ ರೀತಿ ಮಾವು ಆಗಿರ್ಬೋದು, ಈ ಬಾದಾಮಿ ಕಾಡು ಬಾದಾಮಿ ಆಗಿರ್ಬೋದು, ಬೇವು ಆಗಿರ್ಬೋದು, ಎಲ್ಲದರಿಂದನೂ ಲಾಭ ಇದೆ. ನಾವು ನೈಸರ್ಗಿಕವಾಗಿ ಏನೇ ಮಾಡ್ತೀನಿ ಅಂದ್ರೂ ಲಾಭದಾಯಕ.
1: ಹೌದು, ಪ್ರಕೃತಿನೇ ಅದು, ಶಕ್ತಿ ಇದೆ ಪ್ರಕೃತಿಯಲ್ಲಿ.
2: ಹೌದು, ಪ್ರಕೃತಿಗೆ ಶಕ್ತಿ ಇದೆ. ನೀನ್ ಏನು ಮಾಡ್ಬೇಡ, ಬರೀ ಅದನ್ನ ಹಾಕಿ ಮೇಂಟೈನ್ ಮಾಡು. ಏನು ಕೇಳುತ್ತೆ ನೀರು ಮಾತ್ರ ಕೇಳೋದು
1: ಅಷ್ಟೇ. ಹೌದು,
2: ನೀರು ನೀವು ನೀನ್ ಎಕ್ಸ್ಟ್ರಾ ನೀರು ಹಾಕ್ಬೇಡ. ನೀನ್ ವೇಸ್ಟ್ ಮಾಡೋ ನೀರನ್ನ ತಗೊಂಡೋಗಿ ಅದು ನಿನಗೆ ಇದೇ ನೀರು ಕೊಡು, ನನಗೆ ಇದೇ ಇಂಥದೇ ನೀರು ಕೊಡು, ನೀವು ಫಿಲ್ಟರ್ ನೀರು ಕೊಡು ಅಂತ ನೈಸರ್ಗಿಕ ಯಾವುದೇ ಪ್ರಕೃತಿ ಕೇಳಲ್ಲ ನಿಮಗೆ.
1: ಹೌದು,
2: ನಮಗೆ ನೀರು ಕೊಡು ಅಷ್ಟೇ, ಅದು ಫಿಲ್ಟರ್ ಆಯ್ತೋ ಅಥವಾ ಇದು ಆಗಿದೆ ಕೇಳಲ್ಲ. ನೀವು ಎಕ್ಸ್ಟ್ರಾ ನೀರು ಬಳಕೆ ಮಾಡಕ್ಕಾಗ್ಲಿಲ್ವಾ, ಮನೆಯಲ್ಲಿ ವೇಸ್ಟ್ ಆಗೋ ನೀರನ್ನ ತಗೊಂಡೋಗಿ ಹಾಕಿ ಸ್ವಾಮಿ. ಗೊಬ್ಬರ ಹಾಕಕ್ ದುಡ್ಡು ಕೊಟ್ಟು ಖರ್ಚು ಮಾಡಕ್ಕಾಗ್ಲಿಲ್ಲ, ಮನೆಯಲ್ಲಿ ನೀವು ತಿಂದು ಊಟ ಆದ್ಮೇಲೆ ಏನ್ ಬದ್ರತ ಅದೇ ನೈಸರ್ಗಿಕ ಗೊಬ್ಬರ ಅದನ್ನ ಹಾಕಿ ಸ್ವಾಮಿ.
1: ಹೌದು, ಒಂದು ಹಸಿ ತರಕಾರಿ ಅಂತಾರದ್ನೆಲ್ಲ ಹಾಕ್ದಾಗ ಗೊಬ್ಬರನು ಸಹ ಆಗುತ್ತೆ ಅದು ಉತ್ತಮವಾಗಿ.
2: ನೀವು ಎಕ್ಸ್ಟ್ರಾ ಏನು ಮಾಡೋದು ಬೇಡ, ಮಾಡೋದ್ರಲ್ಲಿ ನಿಮ್ದು ವೇಸ್ಟ್ ಏನಿದೆ ಆ ವೇಸ್ಟ್ ಸೈಕಲ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಿ.
1: ಹೌದು,
2: ವೇಸ್ಟ್ ಸೈಕಲ್ ರೀಮ್ಯಾನೇಜ್ಮೆಂಟ್ ಅನ್ನೋದು ಏನು ಇವಾಗ ತುಂಬಾ ನಾವು ಅದರಲ್ಲಿ ಇದರಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಮಾಡ್ತೀವಿ, ಅದನ್ನ ಪ್ರತಿಯೊಬ್ರು ತಮ್ಮ ತಮ್ಮ ಮನೆಗಳಲ್ಲಾಗಲಿ ವೈಯಕ್ತಿಕವಾಗಿ ರೂಢಿ ಮಾಡ್ಕೋಬೇಕು.
1: ಹಾಗೆ ಇವಾಗ ಒಂದು ನೀರು ಕಲುಷಿತ ಆಗೋದಕ್ಕೆ ಕೆಲವೊಮ್ಮೆ ಏನೋ ಒಂದು ಹಸಿ ಕಸ ಒಣಕಸ ಒಂದು ಸರಿಯಾಗಿ ಸಮರ್ಪಕವಾಗಿ ವಿಲೇವಾರಿ ಮಾಡದೆ ಇರೋದಲ್ಲಿ ಒಂದು ನೀರಿಗೂ ಅದು ತೊಂದರೆ ಆಗುತ್ತೆ, ನೀರಿನ ಮೂಲಗಳಿಗೂ ತೊಂದರೆ ಆಗುತ್ತೆ.
2: ಇತ್ತೀಚಿನ ದಿನಗಳಲ್ಲಿ ಈಗ ಒಳ್ಳೆ ಒಳ್ಳೆ ಬೆಳವಣಿಗೆಗಳು ಬಂದಿದೆ. ಪ್ರತಿಯೊಂದು ಮಹಾನಗರ ಪಾಲಿಕೆಯಿಂದ ಪ್ರತಿದಿನ ಮನೆ ಮುಂದೆನೆ ಕಸ ತಗೊಂಡೋಗಂತ ಗಾಡಿಗಳು ಬರುತ್ತೆ, ಅದಕ್ಕೆ ಪರಿಶೀಲಿಸಿದ್ರೆ ಅವರು ಈ ಮೊದಲಿನ ದಿನಗಳಿಗೆ ಗೊತ್ತಿಲ್ಲ, ಇತ್ತೀಚೆಗೆ ಅದನ್ನ ಒಳ್ಳೆ ನಡೀತಾ ಇದೆ.
1: ಹಾಗೆ ಈಗ ಒಂದು ಗ್ರಾಮೀಣ ಭಾಗದಲ್ಲೂ ಹೊಸದಾಗಿ ಅದೊಂದು ಅಳವಡಿಕೆ ನಡೀತಾ ಇದೆ ಆಲ್ರೆಡಿ.
2: ಒಳ್ಳೆ ಬೆಳವಣಿಗೆ, ಹೌದು ಒಳ್ಳೆ ಬೆಳವಣಿಗೆ. ಬಟ್ ಆದ್ರಲ್ಲೂ ಕೆಲವರು ಇರ್ತಾರೆ ಈಗೇನು ಹಸಿ ಕಸ ಒಣ ಕಸ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಿರಲ್ಲ. ಮೊದ್ಲಿಂದನೂ ಅದೇ, ನಾವು ಅವ್ರಿಗೆ ಎಷ್ಟು ಕೊಡ್ತೀವೋ ಅಷ್ಟು ಒಳ್ಳೇದು. ಹಸಿ ಕಸ ಒಣ ಕಸ ಬೇರೆ ಮಾಡಿಕೊಟ್ಟಷ್ಟು ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಸಹಾಯ ಆಗುತ್ತೆ. ಆಮೇಲೆ ಇಂಟರ್ನ್ ವಾಪಸ್ ಅವರಿಗೆ ಈ ನೀರು ಕಲುಷಿತ ಆಗಿರೋದಾಗಿರ್ಬೋದು, ಅವರಿಗೆ ಕೆಲಸ ಆಗಿರೋದ್ಮೇಲೆ ತ್ಯಾಜ್ಯ ವಿಲೇವಾರಿಯಲ್ಲಿ ಕೂಡ ಅವರಿಗೆ ಕಷ್ಟಗಳು ಕಡಿಮೆ, ಖರ್ಚು ಕಡಿಮೆ, ಅದೇ ಖರ್ಚನ್ನ ಇನ್ನು ಬೇರೆ ಕ್ಷೇತ್ರಗಳಿಗೆ ಉಪಯೋಗಿಸಬಹುದು.
1: ಒಟ್ಟಾರೆಯಾಗಿ ನಾವು ಏನೊಂದು ನಮ್ಮ ಒಂದು ಸುತ್ತಮುತ್ತಲಿನ ನೈರ್ಮಲ್ಯವನ್ನು ಶುಚಿತ್ವವಾಗಿಟ್ಕೊಂಡಾಗ ಒಂದು ನೀರಿನ ಮೂಲಗಳಿಗೂ ಅದು ತುಂಬಾ ಸಹಾಯಕಾರಿ, ನಮ್ಗೆ ಗೊತ್ತಿಲ್ಲದೇನೆ ಅದು ತುಂಬಾ ಸಹಾಯವಾಗಿರುತ್ತೆ.
2: ಖಂಡಿತ ಖಂಡಿತ, ನಿಮಗೆ ಎಲ್ಲಾನು ಗೊತ್ತಾಗ್ಲೇಬೇಕು ಅಂತಿಲ್ಲ, ನೀವು ಗೊತ್ತಿಲ್ಲದೆ ಮಾಡೋ ಎಷ್ಟೋ ಕಾರ್ಯಗಳು ಇನ್ನೊಂದು ಒಳ್ಳೆ ಬೆಳವಣಿಗೆ ಆಗಿರುತ್ತೆ. ಅದೇ ರೀತಿ ನೀರು ಪೋಲಾಗೋದನ್ನ ತಡೆಗಟ್ಟೋಗೋದಿರ್ಬೋದು, ನೀರಿನ ಮಿತವ್ಯಯ ಅಥವಾ ಮಿತ ಬಳಕೆ ಇರಬಹುದು, ನೀವು ನಿಮ್ಮಷ್ಟೇ ಮಾಡಿ ನಿಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಸಾಕು.
1: ಹೌದು,
2: ಅದು ನಿಮಗೆ ಗೊತ್ತಿರಲ್ಲ ಬಟ್ ಬದಲಾವಣೆ ತುಂಬಾ ಆಗಿರುತ್ತೆ, ತುಂಬಾ ಆಗುತ್ತೆ ಕೂಡ.
1: ಹೌದು, ಅನಂದರೆ ಇದುವರೆಗೂ ಏನು ಒಂದು ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಒಂದು ಬೇಸಿಗೆಯಲ್ಲಿ ನೀರಿನ ಸದ್ಬಳಕೆ ಕುರಿತು ಒಂದು ಸಂದರ್ಶನದ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹಲವಾರು ಮಾಹಿತಿಗಳನ್ನು ಕೆಲವೊಂದು ಸೂಕ್ಷ್ಮವಾಗಿರುತ್ತೆ ನಮ್ಗೆ ಕೇಳೋದಕ್ಕೆ, ಅದು ಯಾವ ರೀತಿ ಸಹಾಯಕಾರಿಯಾಗಿರುತ್ತೆ ನಮ್ಗೆ ಗೊತ್ತಿರಲ್ಲ. ಪ್ರತಿಯೊಂದು ಮಾಹಿತಿಯನ್ನು ತುಂಬಾ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ಕೇಳುಗರಿಗೆ ಒಂದು ಕಿವಿ ಮಾತಾಗಿರ್ಬೋದು, ಸಲಹೆ ಆಗಿರ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀರಾ?
2: ನನ್ನ ಕಡೆಯಿಂದ ನಾನು ಈಗ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನೇನು ಹೇಳ್ಬೋದು, ನೀರು ಇವಾಗ ನಮಗೆ ನಮ್ಮ ಪೂರ್ವಜರು ನೀರು ಬಿಟ್ಟೋಗಿದ್ದಾರೆ, ನಾವು ಅದಕ್ಕೆ ಋಣಿಯಾಗಿ ಅಭಾರಿಯಾಗಿ ನಮ್ಮ ಮುಂದಿನ ಪೀಳಿಗೆಗೂ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂದ್ರೆ ನೀವು ಆಸ್ತಿನೋ ಇನ್ನೊಂದೋ ಮತ್ತೊಂದೋ ಮಾಡೋದು ಬೇಡ. ಇರೋ ಈ ನ್ಯಾಚುರಲ್ ರಿಸೋರ್ಸಸ್ ಏನೇನಿದೆ ಅದನ್ನ ದಯವಿಟ್ಟು ಅವ್ರಿಗೆ ವಾಪಸ್ ಮುಂದೆ ಪಾಸ್ ಮಾಡ್ಬಿಟ್ಟು ಹೋಗಿ. ಆಸ್ತಿ ಮಾಡಲ್ವಾ ನಡೆಯುತ್ತೆ, ಮನೆ ಮಾಡಲ್ವಾ ನಡೆಯುತ್ತೆ, ಅವ್ರಿಗೆ ಸೈಟ್ ಮಾಡಲ್ವಾ ನಡೆಯುತ್ತೆ. ಅಟ್ಲೀಸ್ಟ್ ಇರ್ತಕ್ಕಂತ ನೈಸರ್ಗಿಕ ಸಂಪನ್ಮೂಲಗಳೇನಿದಾವೆ ಅದನ್ನಾದ್ರೂ ಅವ್ರಿಗೆ ಬಿಟ್ಕೊಡಿ. ಅದೇ ದೊಡ್ಡ ಆಸ್ತಿ ನೀವು ಅವ್ರಿಗೆ ಕೊಡತಕ್ಕಂಥದ್ದು. ಅದರಲ್ಲಿ ನೀರು ಒಂದು ಪ್ರಮುಖ. ಇತ್ತೀಚಿನ ದಿನಗಳಲ್ಲಿ ಆಲ್ರೆಡಿ ನಾವು ನೀರಿನ ಮಟ್ಟ ಕುಸಿತ ಇರೋದು ತುಂಬಾ ಅಂದ್ರೆ ತುಂಬಾ ನೋಡ್ತಾ ಇದೀವಿ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅದನ್ನ ಸ್ವಲ್ಪ ಮಿತವಾಗಿ ನೀವು ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಅಳವಡಿಸ್ಕೊಳ್ಳೋದು, ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ವೃದ್ಧಿ ಒಬ್ಬೊಬ್ಬರಾಗಿ ಏನೇ ಮಾಡಿದ್ರು ಅದು ಒಂದು ಮಹತ್ವದ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ತಾವು ತಮ್ಮಷ್ಟಕ್ಕೆ ಮಾಡಿದ್ದು ಹಾಗೆ ಈ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ನೀರಿನ ವಿಚಾರದಲ್ಲೂ ಕೂಡ ಅದೇ. ದಯವಿಟ್ಟು ನೀರು ಉಳಿಸಿ, ನೀರು ಮಿತ ಬಳಕೆ ಮಾಡಿ. ಫಿಲ್ಟರ್ ವಾಟರ್ ನಿಮ್ ಮನೇಲಿ ಯೂಸ್ ಮಾಡ್ತಿದ್ರೆ ಅದರದ್ದು ಫಿಲ್ಟರ್ಡ್ ಆಗಿರೋ ವಾಟರ್ ವೇಸ್ಟ್ ಆಗ್ತಾ ಇರುತ್ತೆ, ಅದನ್ನ ದಯವಿಟ್ಟು ಒಂದು ಬಕೆಟ್ಗಳಲ್ಲಿ ಶೇಖರಣೆ ಮಾಡಿ. ಇಲ್ಲ ಡೈರೆಕ್ಟ್ ಒಂದು ಕನೆಕ್ಷನ್ ಮಾಡ್ಕೊಳ್ಳಿ, ನಿಮ್ಮ ಬಾತ್ಮಿಗೆ ಹೋಗೋತರ ಅಥವಾ ನೀವು ಯೂಸ್ ಮಾಡ್ತಕ್ಕಂತ ಕೈ ದೋಟಗಳಿಗೆ ಹೋಗಿರ್ತಾರ, ಏನೂ ಆಗಲ್ಲ. ಅದೇ ನೀರನ್ನೇ ವಾಪಸ್ ನೀವು ಬಾತ್ರೂಮ್ಗಳಿಗೆ ಯೂಸ್ ಮಾಡಬಹುದು, ಇಲ್ಲ ನಿಮ್ಮ ನಿತ್ಯ ದಿನ ಬಳಕೆಗೆ ಯೂಸ್ ಮಾಡಬಹುದು. ಆ ವಾಟರ್ ಅಲ್ಲಿ ಅಂತದ್ದು ಏನೂ ಕಲುಷಿತ ಇರಲ್ಲ.
1: ಹೌದು,
2: ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ, ಅಳಿಲ್ ಸಹಾಯ ಮಾಡಿ. ಈ ಇರೋ ನೈಸರ್ಗಿಕ ಸಂಪನ್ಮೂಲಗಳನ್ನ ನಿಮ್ಮ ಮುಂದಿನ ಪೀಳಿಗೆಯವರೆಗೂ ಕೂಡ ನೀವು ಅದೇ ರೀತಿ ಹಸ್ತಾಂತರ ಮಾಡಿ ಅನ್ನೋದು ನಂದೊಂದು ಸ್ಟ್ರಾಂಗ್ ಬಿಲೀಫ್.
1: ಬಹಳ ಸಂತೋಷ, ತುಂಬಾ ಸವಿವರಾಗಿ ತಿಳಿಸ್ಕೊಟ್ಟಿದ್ದಾರೆ ಆನಂದ್ ಅವರೇ. ಇದೇ ರೀತಿ ಮತ್ತೊಂದು ದಿನ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಕುರಿತು ನಮ್ಮ ಎಲ್ಲಾ ಕೇಳುಗರಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸಿಕೊಡಬೇಕಾಗಿ ನಮ್ಮ ಒಂದು ಎಲ್ಲ ಕೇಳುಗರ ಪರವಾಗಿ ಹಾಗೂ ನಮ್ಮ ಒಂದು ಸಿಬ್ಬಂದಿಯ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.
2: ಖಂಡಿತ ಖಂಡಿತ ವಿಶ್ವನಾಥ್, ಆಪರ್ಚುನಿಟಿ ಸಿಕ್ಕರೆ ಖಂಡಿತ ಮಾಡೋಣ, ಸಮಯ ಸಿಕ್ಕರೆ ಖಂಡಿತ ಮಾಡೋಣ. ನನ್ನನ್ನು ನಾನು ತೊಡಸ್ಕೊಳ್ಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ತಮಗೂ ಕೂಡ ನನಗೆ ಈ ಒಂದು ಅವಕಾಶನ ಒದಗಿಸಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನಗೂ ಕೂಡ ತುಂಬಾ ಖುಷಿ ಆಯ್ತು. ನನ್ನೊಂದು ಕೆಲವು ಸಂಗತಿಗಳನ್ನ ಶೇರ್ ಮಾಡ್ಕೊಂಡ್ರೆ ಇನ್ನೊಬ್ರು ಕೇಳಿ ಅವ್ರಿಗೂ ಸ್ವಲ್ಪ ಏನೋ ಅನಿಸಿದ್ರೆ ದಟ್ಸ್ ಫೈನ್. ನಾನು ನನ್ನ ಏನೋ ಒಂದು ಮಾಡಿದೆ, ನನಗೆ ಸ್ವಲ್ಪ ಆತ್ಮತೃಪ್ತಿ ಇದೆ ನಿಮ್ ಜೊತೆ ಮಾತಾಡಿದ್ದು, ಒಳ್ಳೆ ಸಂತೋಷ. ಧನ್ಯವಾದಗಳು ತಮಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ವಿಶ್ವನಾಥ್.
1: ನಮಗೂ ಸಹ ತಾವು ಮೊದಲ ಬಾರಿಗೆ ಕಾರ್ಯಕ್ರಮ ನೀಡಿದರೆ ನಮಗೂ ಬಹಳ ಸಂತೋಷ. ಇದೇ ರೀತಿ ತಮ್ಮ ಒಂದು ನಮ್ಮ ಜೊತೆ ಪಾಲ್ಗೊಂಡ್ಬಿಟ್ಟು ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿ.
2: ಖಂಡಿತ ವಿಶ್ವನಾಥ್, ಆದಷ್ಟು ಪಾಲ್ಗೊಳ್ಳ.
1: ಧನ್ಯವಾದ.
2: ಧನ್ಯವಾದಗಳು ವಿಶ್ವನಾಥ್. ಥ್ಯಾಂಕ್ ಯು.
1: ಥ್ಯಾಂಕ್ ಯು.

ಉಚಿತ ವ್ಯಾಪಾರ ಸಲಹೆಗಳು, ಸೆಬಿ ನೋಂದಾಯಿತ ತಜ್ಞರು ಮತ್ತು ಖಾತರಿಪಡಿಸಿದ ಲಾಭಗಳು ಎಂದು ಹೇಳಿಕೊಳ್ಳುವ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜನರನ್ನು ಸೇರಿಸಲಾಗುತ್ತದೆ. ಈ ಗ್ರೂಪ್ಗಳೊಳಗೆ ನಕಲಿ ಸದಸ್ಯರು ದೊಡ್ಡ ಲಾಭದ ಸ್ಕ್ರೀನ್ಶಾಟ್ಗಳನ್ನು ಹಂಚಿಕೊಳ್ಳುತ್ತಾರೆ. ಬಲಿಪಶುಗಳಾದ ಜನರು ನಿಧಾನವಾಗಿ ಹೂಡಿಕೆ ಮಾಡಬೇಕು ಎಂದುಕೊಳ್ಳುತ್ತಾರೆ. ದಿನಗಳು ಅಥವಾ ವಾರಗಳಲ್ಲಿ ಅವರ ನಂಬಿಕೆಯನ್ನು ಗಳಿಸುತ್ತಾರೆ. ವಾಸ್ತವವಾಗಿ ಹೆಚ್ಚಿನ ಗ್ರೂಪ್ ಸದಸ್ಯರು ಸಹ ಈ ಹಗರಣದ ಭಾಗವಾಗಿದ್ದಾರೆ. ನೀವು ಸೈಬರ್ ವಂಚನೆಗೆ ಬಲಿಯಾಗಿದ್ದರೆ ತಕ್ಷಣವೇ 1930ಗೆ ಕರೆ ಮಾಡಿ ಅಥವಾ cybercrime.gov.in ಗೆ ಭೇಟಿ ನೀಡಿ ವರದಿ ಮಾಡಿ.

ಎಚ್ಚರಿಕೆ. ಆನ್ಲೈನ್ ಸ್ನೇಹ ಹೂಡಿಕೆಯ ಬಲೆಗೆ ತಿರುಗುತ್ತದೆ. ವಂಚಕರು ಸಾಮಾಜಿಕ ಮಾಧ್ಯಮ ಅಥವಾ ಡೇಟಿಂಗ್ ಅಪ್ಲಿಕೇಶನ್ಗಳಲ್ಲಿ ಸ್ನೇಹಿತರ ವಿನಂತಿಯನ್ನು ಕಳುಹಿಸುತ್ತಾರೆ. ಅವರು ನಿಯಮಿತವಾಗಿ ಚಾಟ್ ಮಾಡುತ್ತಾರೆ ಮತ್ತು ಅವರೊಂದಿಗೆ ಭಾವನಾತ್ಮಕ ನಂಬಿಕೆಯನ್ನು ಬೆಳೆಸುತ್ತಾರೆ ಹಾಗೂ ಸ್ವಲ್ಪ ಸಮಯದ ನಂತರ ಅವರು ಹೂಡಿಕೆ ಅವಕಾಶಗಳನ್ನು ಪರಿಚಯಿಸುತ್ತಾರೆ. ಎಚ್ಚರಿಕೆ ಚಿಹ್ನೆ. ಯಾವುದೇ ಆನ್ಲೈನ್ ಅಪರಿಚಿತರು ನಿಮ್ಮನ್ನು ಹೂಡಿಕೆ ಮಾಡಲು ಒತ್ತಾಯಿಸುವುದು ಪ್ರಮುಖ ಎಚ್ಚರಿಕೆಯಾಗಿದೆ. ನೀವು ಸೈಬರ್ ವಂಚನೆಗೆ ಬಲಿಯಾಗಿದ್ದರೆ ತಕ್ಷಣವೇ 1930ಗೆ ಕರೆ ಮಾಡಿ ಅಥವಾ cybercrime.gov.in ಗೆ ಭೇಟಿ ನೀಡಿ ವರದಿ ಮಾಡಿ.

0: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027. ನಮ್ಮ ಜನಗಣತಿ ನಮ್ಮ ವಿಕಾಸ.

0: money.
1: ನಮ್ಮಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಇವರ ಸಹಭಾಗಿತ್ವದಲ್ಲಿ ಬೇಸಿಗೆಯಲ್ಲಿ ನೀರಿನ ಸದ್ಬಳಕೆ ಕುರಿತು ಸಂದರ್ಶನದ ಕಾರ್ಯಕ್ರಮ ಇಂದಿನ ದಿನ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಶ್ರೀಯುತ ಆನಂದ್ ವಿಠಲ್ ಹಲ್ಲೂರು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ಮೊದಲಿಗೆ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಮೊದಲ ಬಾರಿಗೆ ನಮ್ಮ ಒಂದು ಸಮುದಾಯ ರೇಡಿಯೋ ಕೇಂದ್ರದಲ್ಲಿ ಕಾರ್ಯಕ್ರಮ ನೀಡ್ತಾ ಇದ್ದೀರಾ, ಬಹಳ ಸಂತೋಷ.
2: ಧನ್ಯವಾದಗಳು ವಿಶ್ವನಾಥ್, ಹಾಗೂ ನಮ್ಮ ಕಡೆಯಿಂದ ನಿಮಗೂ ಕೂಡ ಅಭಿನಂದನೆಗಳು ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಸ್ವಾಗತಿಸಿದಕ್ಕೆ.
1: ಸಂತೋಷ ಸರ್. ಸರ್, ಮೊದಲಿಗೆ ತಮ್ಮ ಒಂದು ಸಣ್ಣದಾದ ಒಂದು ಕಿರು ಪರಿಚಯವನ್ನು ಎಲ್ಲ ಕೇಳುಗರಿಗೆ ತಿಳಿಸ್ಕೊಡಿ ಸರ್.
2: ಖಂಡಿತ ಖಂಡಿತ ವಿಶ್ವನಾಥ್. ನನ್ನ ಹೆಸರು ಆನಂದ ವಿಠಲ್ ಹಲ್ಲೂರು, ಮೂಲತಃ ದಾವಣಗೆರೆಯ ವಾಸಿ. ಪ್ರಸ್ತುತ ಬೆಂಗಳೂರಿನಲ್ಲಿ ಐಟಿ ವಿಭಾಗದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಸಿಸ್ಟಮ್ ಇಂಜಿನಿಯರ್ ಆಗಿ ನಾನು ಕಾರ್ಯನಿರ್ವಹಿಸುತ್ತೇನೆ. ನನ್ನ ಹವ್ಯಾಸಗಳು ಬಂದ್ಬಿಟ್ಟು ಈಜುವುದು, ಸ್ವಿಮ್ಮಿಂಗ್, ಅದು ಬಿಟ್ರೆ ಟ್ರೆಕ್ಕಿಂಗ್ ಹಾಗೂ ಟ್ರಾವೆಲಿಂಗ್ ನಾನು ತುಂಬಾ ಮಾಡ್ತೇನೆ ಟೈಮ್ ಸಿಕ್ಕಾಗೆಲ್ಲ. ಈಗ ಒಂದು ಕಳೆದ 2 ವರ್ಷಗಳಿಂದ ಈ ಕರೋನಾ ಇದರಿಂದ ಎಲ್ಲೂ ಹೋಗೋಕ್ಕಾಗಿಲ್ಲ ಅಷ್ಟೇ. ಅದು ಬಿಟ್ರೆ ಸ್ನೇಹಿತರ ಜೊತೆ ಹರಟೆ ಇತ್ಯಾದಿ, ಹಾಗೂ ಅಡುಗೆ. ಈ ಇತ್ತೀಚೆಗೆ ದಿನಗಳಲ್ಲಿ ಕುಕ್ಕಿಂಗ್ ಒಂದು ಹವಸ ಹವ್ಯಾಸ ಆಗಿಬಿಟ್ಟಿದೆ.
1: ಹೌದು, ಒಂದು ಕರೋನಾ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೇ ಏನಾದ್ರೂ ಒಂದು, ಯಾಕಂದ್ರೆ ಹೊರಗಡೆ ತಿನ್ನೋದಕ್ಕೆ ಒಂದು ಭಯ ಇರುತ್ತೆ, ನಾವೇ ಮನೆಯಲ್ಲಿ ಸ್ವತಃ ತಯಾರಿಸ್ಕೊಂಡು ತಿನ್ಬೇಕು ಅಂತ ಇರುತ್ತೆ. ಪ್ರತಿಯೊಬ್ರು ಕಲಿತಾ ಇದಾರೆ. ಹೌದು, ಇದು ಬಹಳ ಒಂದು ಒಳ್ಳೆ ಹವ್ಯಾಸ.
2: ಬೆಂಗಳೂರು ಬ್ಯಾಚುಲರ್ಸ್ ಗಂತೂ ಅದು ಒಂದು ಏನು ವರನೋ ಶಾಪನೋ ಗೊತ್ತಿಲ್ಲ, ಕುಕ್ಕಿಂಗ್ ಅಂತೂ ಮಸ್ಟ್.
1: ಹೌದು, ಯಾಕಂದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ, ನಾವೇ ಒಂದು ಸ್ವತಃ ತಯಾರಿಸ್ಕೊಂಡು ಊಟ ಮಾಡಿದಾಗ ಅದ್ರ ಸಂತೋಷನೇ ಬೇರೆ ಇರುತ್ತೆ, ಉತ್ತಮ ಆರೋಗ್ಯ ಸಹ ಇರುತ್ತೆ.
2: ಹೌದು ಹೌದು ವಿಶ್ವನಾಥ್, ಅದು ಸರಿ, ಅದು ನಿಜ.
1: ಹಾಗಂದ್ರೆ ನಾವೊಂದು ಇವತ್ತಿನ ಒಂದು ವಿಷಯದ ಬಗ್ಗೆ ಮಾತನಾಡೋದು, ಒಂದು ಬೇಸಿಗೆಯಲ್ಲಿ ನೀರಿನ ಸದ್ಬಳಕೆ ಅಂತ ನಾವು ಹೇಳ್ತೇವೆ. ಇವತ್ತಿನ ಒಂದು ವಿಷಯ ತಮಗಾಗ್ಲೇ ತಿಳಿದಿದೆ, ಒಂದು ಭೂಮಂಡಲದಲ್ಲಿ ಎಲ್ಲಾ ಸಂಪನ್ಮೂಲಗಳಿಗಿಂತ ಜಲ ಸಂಪನ್ಮೂಲ ಬಹಳಷ್ಟು ಮುಖ್ಯವಾಗಿದೆ. ಹೌದು, ಇದರ ಬಗ್ಗೆ ತಮ್ಮ ಅಭಿಪ್ರಾಯ?
2: ಅಭಿಪ್ರಾಯ ಹೆಚ್ಚಿರೋದಕ್ಕೆ ಅಭಿಪ್ರಾಯ ಒಂದು ಖುಷಿ ವಿಚಾರ, ನೀರು ತುಂಬಾ ಯಥೇಚ್ಛವಾಗಿ ನಮಗೆ ಸಿಗೋದು. ಬಟ್ ಇನ್ನೊಂದು ದುಃಖದ ವಿಚಾರ ಏನಂದ್ರೆ ಎಷ್ಟು ಯಥೇಚ್ಛವಾಗಿ ಸಿಗುತ್ತೋ ಅಷ್ಟು ದುರ್ಬಳಕೆ ಜಾಸ್ತಿ ಮಾಡ್ತೀವಿ ಅದನ್ನ.
1: ಹೌದು,
2: ಈಗ ಪ್ರಸ್ತುತ ಸಿಚುಯೇಷನ್ ಅಲ್ಲಿ ನಾವು ನೀರನ್ನ ತುಂಬಾ ಅಂದ್ರೆ ತುಂಬಾ ಕಾಪಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅದು ಎಷ್ಟೇ ಯಥೇಚ್ಛವಾಗಿದ್ರು ಕಾರಣ ಬಂದ್ಬಿಟ್ಟು ವಿನಾಕಾರಣ ತುಂಬಾ ಅಂದ್ರೆ ತುಂಬಾ ದುರುಪಯೋಗ ಪಡಿಸ್ಕೊಂತ ಇರೋದಂತದಾಗಿರ್ಬೋದು, ಅಥವಾ ನೀರು ಈಗ ಒಂದು ಕಾಲ ಇತ್ತು ನಾವು ಅಂತಿದ್ವಿ ಮಾತಿಗೆ ಅಂತಿದ್ವಿ ಮುಂದೆ ಒಂದ್ ದಿನ ಬರುತ್ತೆ ಕುಡಿಯೋ ನೀರಿಗೂ ನಾವು ದುಡ್ಡು ಕಟ್ಟಬೇಕಾಗುತ್ತೆ, ಬಳಸೋ ನೀರಿಗೂ ದುಡ್ಡು ಕಟ್ಟಬೇಕಾಗುತ್ತೆ. ಈಗ ಅದು ವಾಸ್ತವ ಆಗ್ಬಿಟ್ಟಿದೆ.
1: ಹೌದು, ಇವಾಗ ನಾವು ಒಂದು
2: ಇದು ಹೀಗೆ ಹೋದ್ರೆ ಮುಂದಿನ ಪೀಳಿಗೆ ಹೇಗೆ ಅಂತ ನಾವು ಸುಮ್ನೆ ಆಗಲ್ಲ ಮಾತಿಗೆ ಅನ್ಕೊಳ್ಳೆ ಅನ್ಕೊಂಡಿದ್ದು ನಿಜ ಆಗಿದೆ. ನಮ್ಮ ಮುಂದಿನ ಪೀಳಿಗೆ ಏನಾಗುತ್ತೋ, ಸೊ ಅಟ್ ಲೀಸ್ಟ್ ಅದನ್ನೆಲ್ಲ ಏನೇ ನಾವು ಹೋಗ್ಲಾಡಿಸ್ಬೇಕು ಅಥವಾ ಅದೆಲ್ಲ ಮುಕ್ತ ಆಗ್ಬೇಕು ಅಂದ್ರೆ ಈಗಿಂದನೆ ನಾವು ನೀರನ್ನ ಸೇವ್ ಮಾಡ್ಬೇಕು.
1: ಹೌದು, ತಾವ್ ಹೇಳ್ದಾಗ್ಲೇ
2: ಅಷ್ಟು ಮಾಡ್ಬೇಕು.
1: ಹೌದು, ನಗರ ಪ್ರದೇಶದಲ್ಲಿ ಈಗಾಗ್ಲೇ ಅದು ಬಂದ್ಬಿಟ್ಟಿದೆ, ಪ್ರತಿಯೊಬ್ರು ಒಂದು ಮೀಟರ್ ಅಳವಡಿಕೆ ಮಾಡಿರ್ತಾರೆ, ಇಷ್ಟು ನೀರನ್ನು ಖರ್ಚು ಮಾಡಿದಾಗ ಅಷ್ಟು ಪಾವತಿ ಮಾಡ್ಬೇಕಾಗುತ್ತೆ ಹಣ ಸಂದಾಯ. ಹಾಗೆ ನಾವು ನೀರನ್ನು ಸಹ ಕೊಂಡ್ಕೊಂಡು ಕುಡಿಯುವಂತ ಸಂದರ್ಭ ಬಂದಿದೆ.
2: ಹೌದು ಹೌದು
1: ಹೌದು, ಅಂದ್ರೆ ಈ ಒಂದು ಬದಲಾವಣೆಗೆ ಮುಖ್ಯ ಕಾರಣರಾಗಿರೋದು ನಾವೇ.
2: ಅದು ಸತ್ಯ, ಈ ಒಂದು ಬದಲಾವಣೆಗೆ ಮುಖ್ಯ ಕಾರಣ ಆಗಿರ್ತಕ್ಕಂಥದ್ದು ನಾವು ಮಾನವರೇ. ಪ್ರಮುಖವಾದ ಒಂದು ಕಾರಣ ಬಂದ್ಬಿಟ್ಟು ಜನಸಂಖ್ಯೆ ಹೆಚ್ಚಳ, ಅದು ನೈಸರ್ಗಿಕ, ಅದರಲ್ಲಿ ಏನು ಕಡಿತ ಮಾಡೋಕ್ಕಾಗಲ್ಲ ಅಥವಾ ಅದ್ರಲ್ಲಿ ಏನು ಇದು ಮಾಡೋಕ್ಕಾಗಲ್ಲ. ಬಟ್ ಏನ್ ಮಾಡ್ಬೋದು, ನಾವು ಬಳಸ್ತಕ್ಕಂಥ ನೀರನ್ನ ಮಿತವಾಗಿ ಹಿತವಾಗಿ ಬಳಸ್ಬೋದು ನಾವು. ಬಟ್ ಆ ಕೆಲಸನ ಯಾರು ಮಾಡ್ತಿಲ್ಲ, ಆ ಕೆಲಸ ಆಗ್ತಾ ಇಲ್ಲ, ಆ ಕೆಲಸ ಆಗ್ತಾ ಇಲ್ಲ, ಇದೇ ಕಾರಣಕ್ಕಾಗಿ ಇಷ್ಟೊಂದು ನಮಗೆ ನೀರಿನ ಸಮಸ್ಯೆ ಇರೋದು.
1: ಹೌದು, ಈ ಒಂದು ನೀರಿನ ಬಳಕೆ ಅಂತ ನಾವು ನೋಡಿದಾಗ ಯಾವೆಲ್ಲ ಕ್ಷೇತ್ರಗಳಲ್ಲಿ ಬಳಸ್ತಾರೆ ಸಾಮಾನ್ಯವಾಗಿರುತ್ತೆ ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಬೇಕಾಗುತ್ತೆ?
2: ಮುಖ್ಯವಾಗಿ ಬಂದ್ಬಿಟ್ಟು ಕೈಗಾರಿಕೆಗಳಲ್ಲಿ, ಉದಾಹರಣೆಗೆ ತಗೊಂಡ್ರೆ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಕೃಷಿ ಮತ್ತು ಮತ್ತಿತರೆ ಉಪಕರಣಗಳ ಕೈಗಾರಿಕಾ ಪ್ರದೇಶ ಆಗಿರ್ಬೋದು, ಅಥವಾ ಈ ದೊಡ್ಡ ದೊಡ್ಡ ಯಂತ್ರೋಪಕರಣಗಳನ್ನು ಉತ್ಪಾದಿಸತಕ್ಕಂತ ಕೈಗಾರಿಕೆಗಳಾಗಿರ್ಬೋದು. ಬಿಟ್ರೆ ಕೃಷಿಗೆ ಯಥೇಚ್ಛವಾಗಿ ಕೃಷಿಗೂ ಕೂಡ ನಮಗೆ ನೀರು ಬೇಕು. ಇದನ್ನೆಲ್ಲ ಹೊರತುಪಡಿಸಿದರೆ ಇನ್ನು ಇತರೆ ದಿನಸಾಮಾನ್ಯ ದಿನನಿತ್ಯ ಚಟುವಟಿಕೆಗಳಲ್ಲಿ ಮನೆಗಳಲ್ಲಿ ನೀರು ಬೇಕು, ಹೋಟೆಲ್ಗಳಲ್ಲಿ ನೀರು ಬೇಕು. ಸೊ ಇನ್ನು ಇದು ಇಷ್ಟಿಷ್ಟೇ ಅಲ್ಲದೆ ಇನ್ನೂ ನೀರು ತುಂಬಾ ಯೂಸ್ ಮಾಡ್ತಕ್ಕಂತ ಕೆಲವು ಮುಖ್ಯವಾದ ಇದು ಘಟಕಗಳಂದ್ರೆ ಈ ವೈದ್ಯಕೀಯ ಕ್ಷೇತ್ರ, ಮೆಡಿಸನ್ ಉತ್ಪಾದನೆಗಳೆಲ್ಲ ತುಂಬಾ ಯಥೇಚ್ಛವಾಗಿ ಬಳಸ್ತಾರೆ. ಸೊ ಇವು ನಮಗೆ ಮೇನ್ ಯಥೇಚ್ಛವಾಗಿ ನೀರನ್ನು ಬಳಸ್ತಕ್ಕಂತ ಸದ್ಯದ ಪರಿಸ್ಥಿತಿಯಲ್ಲಿ ನೀರನ್ನು ಹೆಚ್ಚು ಬಳಸ್ತಾ ಇರತಕ್ಕಂತ ಜಾಗಗಳು.
1: ಹೌದು ಆಕೆ ಸರ್, ಇವಾಗ ಒಂದು ಒಂದು ನೀರಿನ ಸದ್ಬಳಕೆ ಅಂತ ನಾವು ನೋಡಿದಾಗ ಒಂದು ನೀರಿನ ಆ ಒಂದು ಸದ್ಬಳಕೆ ಮಾಡುವ ವಿಧಾನಗಳು ಏನಾದ್ರಿದೆ, ಅದನ್ನ ಯಾವ ರೀತಿ ನಾವು ಅದನ್ನ ಸದ್ಬಳಕೆ ಮಾಡ್ಕೋಬೋದಪ್ಪ, ಈ ರೀತಿಯಾದಂಥ ಪದ್ಧತಿ ಅಳವಡಿಸ್ಕೊಂಡಾಗ ಒಂದಿಷ್ಟು ನೀರು ಶೇಖರಣೆ ಆಗುತ್ತೆ, ಒಂದಿಷ್ಟು ನೀರು ಉಳಿತಾಯ ಆಗುತ್ತೆ ಅಂತ ನೋಡಿದಾಗ ಯಾವ ರೀತಿ
2: ಸದ್ಬಳಕೆ ಅಂತ ಬಂದಾಗ, ಈಗ ನಾವು ಮಾತಿಗೆ ಅಂತೀವಿ ವರ್ಲ್ಡ್ ಇಸ್ ಗೋಲ್ಡ್ ಅಂತ, ಅವೆಲ್ಲ ಸತ್ಯ ಅದು. ಯಾಕಂದ್ರೆ ಹಳೆ ಕಾಲದಿಂದನೂ ನಾವು ಈ ಕೆರೆ ನೀರಾವರಿ ಪದ್ಧತಿ ನೋಡ್ತೀವಿ, ಕೆರೆ ಕಟ್ಟೆ ಡ್ಯಾಮ್ಗಳ ನಿರ್ವಹಣೆ ನೋಡ್ತೀವಿ. ಎಷ್ಟು ಹಿಂದಿನ ಕಾಲದಲ್ಲಿ ಜನಸಂಖ್ಯೆ ಕಡಿಮೆ ಇದ್ರು ಅಂತ ಕೆರೆ ನಿರ್ಮಾಣ ಆಗಿರ್ಬೋದು, ಕೆರೆ ಕಟ್ಟೆ ಡ್ಯಾಮ್ಗಳ ನಿರ್ಮಾಣ ಆಗಿದ್ದು ಯಥೇಚ್ಛವಾಗಿತ್ತು. ಈಗ ಜನಸಂಖ್ಯೆ ಹೆಚ್ಚಾಗ್ತಿದೆ, ಅದರ ಸಂಖ್ಯೆ ಕಡಿಮೆ ಆಗ್ತದೆ. ಎಲ್ಲೂ ಹೊಸದಾಗಿ ಡ್ಯಾಮ್ ಕಟ್ಟಿದ್ವಿ ಅಂತ ನಾವು ಸುದ್ದಿ ಕೇಳಲ್ಲ, ಎಲ್ಲೂ ಹೊಸ ಕೆರೆ ಕಟ್ಟಿದ್ವಿ ಅಂತ ಸುದ್ದಿ ಕೇಳಲ್ಲ, ಎಲ್ಲೂ ಕೆರೆ ಕಟ್ಟೆ ಕಟ್ಟಿದ್ವಿ ಅಂತ ಸುದ್ದಿ ಕೇಳಲ್ಲ. ಇರೋದನ್ನೇ ಇನ್ನು ನಾವು ಹಾಳ್ ಮಾಡ್ತಾ ಹೋಗ್ತಿವಿ. ಒಂದು ಕೆರೆ ಇದ್ರೆ ಅದನ್ನ ಮುಚ್ಚಿಬಿಟ್ಟು ಅಲ್ಲಿ ಒಂದು ಸೈಟ್ ಮಾಡೋದಾಗಿರ್ಬೋದು. ಸೊ ಇವೆಲ್ಲ ನಿಲ್ಬೇಕು. ಆಮೇಲೆ ಎಲ್ಲೆಲ್ಲಿ ಇಲ್ಲದಾಗಿ ಸರ್ಕಾರ ಮುಂದಾಳತ್ವ ತಗೋಬೇಕು, ಸರ್ಕಾರ ಮುಂದಾಳತ್ವ ತಗೊಂಡು ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಕೆರೆ ಕಟ್ಟೆ ಹೆಚ್ಚುವಾಗಿ ಕೆರೆ ಕಟ್ಟೆ ಸಂಪಾದನೆ ಆಗ್ಬೇಕು. ಅದು ಅದು ಹೊರತುಪಡಿಸಿ ಕೃಷಿಗಳಲ್ಲಿ ಹನಿ ನೀರಾವರಿ ಪದ್ಧತಿ ತುಂಬಾ ಪ್ರಚಲಿತ ಇದೆ, ಇವು ಎಲ್ಲರೂ ಬಳಸ್ತಾ ಇದಾರೆ. ಇನ್ನು ಯಥೇಚ್ಛವಾಗಿ ಆ ಹನಿ ನೀರಾವರಿ ಪದ್ಧತಿಯ ಕಡೆಗೆ ಒತ್ತು ಎಲ್ಲ ರೈತರು ಕೊಡಬೇಕು. ಆಮೇಲೆ ಇಷ್ಟು ಹೊರತುಪಡಿಸಿದ್ರೆ ನಾವು ಜನಸಾಮಾನ್ಯರು, ನಾವು ನೀವುಗಳೆಲ್ಲ, ನಾವು ಕೂಡ ಹೆಂಗೆ ಮಿತವ್ಯಯ ಮಾಡ್ಬೋದು? ಉದಾಹರಣೆ, ಬೆಳಿಗ್ಗೆ ಹಲ್ಲುಜ್ತಾ ಇರ್ತೀವಿ, ನೀರು ಆನ್ ಮಾಡಿಬಿಟ್ಬಿಡ್ತಿರ್ತೀವಿ. ಆ ನೀರು ಎಷ್ಟು ಪೋಲಾಗುತ್ತೆ ನಾವು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲ ಹೊರಗಡೆ ಅಡ್ಡಾಡ್ತಿರ್ತೀವಿ, ಯಾವ್ದೋ ಟ್ಯಾಂಕ್ ಇರುತ್ತೆ ಗವರ್ಮೆಂಟ್ ಇಂದ ನೀರು ಪೋಲಾಗ್ತಾ ಇರುತ್ತೆ, ನಮ್ದಲ್ಲ. ಈ ಅಸಡ್ಡೆಗಳು, ಈ ಲೇಜಿನೆಸ್ ಅಂತ ಏನಂತೀವಿ, ಇವೆಲ್ಲ ಹೋಗ್ಬೇಕು.
1: ಹೌದು,
2: ಪ್ರತಿಯೊಂದ ಹನಿ ನೀರು ಬಗಲಿಸ್ಬೇಕಾದ್ರೂ ನಮ್ಮಲ್ಲಿ ಆಲೋಚನೆ ಇರಬೇಕು. ಇವಾಗ ನೀರು ನಾವು ಎಷ್ಟು ಯೂಸ್ ವೇಸ್ಟ್ ಮಾಡ್ತಿದೀವೋ ಅಷ್ಟು ನೀರು ಮುಂದೆ ನಮಗೆ ಬರದಾಗುತ್ತೆ ಅಂತ. ನಮಗೆ ನೀರಿನ ಪ್ರಮಾಣ ಭೂಮಿ ಮೇಲೆ ಎಷ್ಟೇ ಅತಿ ಹೆಚ್ಚಾಗಿದ್ರು, ಕುಡಿಯೋ ನೀರಿನ ಪ್ರಮಾಣ ಅಥವಾ ಬಳಕೆ ನೀರಿನ ಪ್ರಮಾಣ ತುಂಬಾ ಕಡಿಮೆ ಇದೆ. ಇದು ವಾಸ್ತವ, ಇದು ಯಾರಿಗೂ ಅರ್ಥ ಆಗಲ್ಲ. ಇದನ್ನ ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು.
1: ಹೌದು, ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ, ಒಂದು ಮಳೆ ನೀರನ್ನ ತಡೆದಿಟ್ಕೊಂಡಿಲ್ಲ ಅಂದ್ರೆ ಬಹುಶಃ ನಮ್ಮ ಒಂದು ಹಿರಿಯರು ಈ ರೀತಿ ಪದ್ಧತಿಗಳನ್ನ, ಕೆರೆ ಕುಂಟೆಗಳ ಒಂದು ಪದ್ಧತಿನ ನಮ್ಗೆ ಪರಿಚಯ ಮಾಡಿಕೊಟ್ಟಿಲ್ಲ ಅಂದಿದ್ರೆ ಬಹುಶಃ ಅದೊಂದು ತುಂಬಾ ಒಂದು ಆಘಾತಕಾರಿ ಸಂಗತಿ. ಯಾಕೆಂದ್ರೆ ಆ ನೀರಿನ ಒಂದು ಶೇಖರಣೆ ಇಲ್ಲ ಅಂತಂದಿದ್ರೆ, ಈ ನಾವೊಂದು ಕಾಲಗಳು ಏನ್ ಹೇಳ್ತೀವಿ, ಒಂದು ಬೇಸಿಗೆ ಕಾಲ ಬಂದಾಗ ಒಂದು ಮಳೆಗಾಲದಲ್ಲಿ ಬಂದಂತ ಮಳೆ ನೀರನ್ನ ನಾವು ಬೇಸಿಗೆ ಕಾಲದಲ್ಲಿ ಕಾಣ್ತಾನೆ ಇರ್ಲಿಲ್ಲ ಅನ್ಸುತ್ತೆ.
2: ಅದು ಖಂಡಿತ ಖಂಡಿತ ಸತ್ಯ, ಸತ್ಯವಾದ ಮಾತು ಶನಾಂತ. ಅದಾಗದಿದ್ರೆ ತುಂಬಾ ಕಷ್ಟ ಆಗೋದು ಜೀವನ. ಈಗಲೇ ಬೇಸಿಗೆ ಬಂದ್ರೆ ಮೊದಲು ಜಾಸ್ತಿ ನೀರು ಆವಿಯಾಗೆ ಖರ್ಚಾಗುತ್ತೆ.
1: ಹೌದು,
2: ಅಂತದ್ರಲ್ಲಿ ನಾವು ಕೆರೆ ಕಟ್ಟೆ ಅಥವಾ ಕೆರೆ ಕುಂಟೆ ಅಥವಾ ಈ ಡ್ಯಾಮ್ಗಳಿಲ್ಲದೆ ಇದ್ರೆ ಇನ್ನು ತುಂಬಾ ಸಮಸ್ಯೆ ಆಗದೆ ಈಗ ಅದಿದೆ. ಇನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾಧ್ಯವಾದಷ್ಟು ಸ್ಥಳಗಳಲ್ಲಿ ಅದು ನಿರ್ಮಾಣ ಆಗ್ಬೇಕು. ಇಲ್ಲ ಅದು ಅದು ನಿರ್ಮಾಣ ಆಗಕ್ಕಾಗ್ಲಿಲ್ವಾ, ಅಟ್ಲೀಸ್ಟ್ ಪುರಾತನ ಕಾಲದಿಂದ ಎಲ್ಲೆಲ್ಲಿದ್ದಾವೆ ಕೆರೆ ಕಟ್ಟೆಗಳು, ಅವು ಉಳಿಯೋಂತ ಕಾರ್ಯ ಆಗ್ಬೇಕು. ಈಗ ಎಷ್ಟೋ ಕೆರೆ ಕಟ್ಟೆಗಳು ಉಳ್ದಿರುತ್ತೆ, ಎತ್ತಿಸ್ಬೇಕು, ವಾಪಸ್ ಅದನ್ನ ಪುನರ್ವಸತಿ ಮಾಡ್ಬೇಕು, ಪುನಶ್ಚೇತನ ಮಾಡ್ಬೇಕು. ಗವರ್ಮೆಂಟ್ ಇಂದ ಸ್ಕೀಮ್ಸ್ ಇದೆ, ಎಲ್ಲ ಇದೆ, ಬಟ್ ಅದ್ರ ತಕ್ಕಂಗೆ ಕಾರ್ಯಗಳಾಗ್ಬೇಕು. ಅದ್ರ ತಕ್ಕಂಗೆ ಹೊಸ ಹೊಸ ಕೆರೆ ಕುಂಟೆಗಳು ಬರಬೇಕು, ಆಮೇಲೆ ಬಾವಿ ವ್ಯವಸ್ಥೆ ಹೊರ ಬರಬೇಕು.
1: ಹೌದು, ಕೆಲವು ಹಳೆ ಬಾವಿಗಳನ್ನೆಲ್ಲ ಮುಚ್ಚತಾ ಇರ್ತಾರೆ ಕೆಲವೊಮ್ಮೆ ರೈತರು, ಹೊಲದಲ್ಲಿ ನೀರಿಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು, ಅದನ್ನ ಒಂದು ರೀಚಾರ್ಜ್ ಮಾಡುವಂತ ಪದ್ಧತಿ ಏನಾದ್ರು ಒಂದು ಆ ರೀತಿ ಇದ್ ಮಾಡ್ಕೋಬೇಕಾಗುತ್ತೆ.
2: ಈಗ ಎಲ್ಲಾ ಕಡೆ ಅದೇ ಪ್ರಚಲಿತ, ಪುನಶ್ಚೇತನ ಮಾಡೋದಂತದ್ದು, ಹಳೆ ಬಾವಿಗಳನ್ನ ಆಗಿರ್ಬೋದು, ಹಳೆ ಕೆರೆಗಳನ್ನಾಗಿರ್ಬೋದು, ಸರ್ಕಾರದ ನೆರವು ತಗೊಂಡು ಎಲ್ಲಾ ರೈತರು ಆದಷ್ಟು ಯಾರ್ಯಾರು ಕೆರೆ ಕಟ್ಟೆ ಅಥವಾ ಬಾವಿಗಳಿದಾವೋ ಒಂದು ಬಾರಿ ಸರ್ಕಾರ ಜೊತೆ ಮಾತಾಡಿ, ಈ ತರ ಇದೆ ಸಮಸ್ಯೆ, ನೀರು ಬರ್ತಾ ಇಲ್ಲ, ಈ ತರ ನಾವು ಮುಚ್ಚಬೇಕು ಅನ್ಕೊಂಡಿದ್ವಿ ಅಂತ ಒಂದೇ ಒಂದು ಸಮೀಕ್ಷೆ ಮಾಡಿದ್ರೆ ಖಂಡಿತ ಅದಕ್ಕೆ ಸ್ವಲ್ಪ ಪರಿಹಾರ ಸಿಗುತ್ತೆ. ನಾವು ಅನ್ಕೊಂಡಿದ್ ಮಟ್ಟಿಗೆ ಆಗದಿದ್ರು ಅಲ್ಪ ಸ್ವಲ್ಪ ಆದ್ರೂ ಸಿಗುತ್ತೆ. ಆ ಅಲ್ಪ ಸ್ವಲ್ಪನೇ ನಮ್ಗೆ ನೀರು ಉಳಿತಾಯ ಆಗಕ್ಕೆ ಕಾರಣ. ಆಮೇಲೆ ನೀರು ಶೇಖರಣೆ ಸಹಾಯ ಆಗುತ್ತೆ, ಅದರಿಂದ ಉಪಯೋಗ ಮತ್ತೆ ಲಾಭ ಒಬ್ಬರಿಗಲ್ಲ, ತುಂಬಾ ಜನಕ್ಕೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ನಾವು ಆ ನಿಟ್ಟಿನಲ್ಲಿ ಮುಂದೆ ಸಾಗ್ಬೇಕು. ಆವಾಗ್ಲೇ ನಮಗೆ ನೀರಿನ ಅಥವಾ ನೀರಿನ ಸದ್ಬಳಕೆ ಆಗೋದು, ಇಲ್ಲ ಅಂತಂದ್ರೆ ಇದೇ ರೀತಿ ಯಥಾವತ್ತಾಗಿ ನೀರು ದುರ್ಬಳಕೆ ಆಗ್ತಾನೆ ಇರುತ್ತೆ. ನಾವು ಇಷ್ಟು ಸರ್ಕಾರದಿಂದ ಇಷ್ಟು ಕ್ಯಾಂಪೇನ್ಗಳು ನಡೀತಾನೆ ಇರ್ತವೆ, ನಾವು ಸುಮ್ನೆ ಮಾತಾಡ್ತಾನೆ ಇರ್ತೀವಿ, ಇದು ನೈಸರ್ಗಿಕ ಹಿಂಗೆ ಹೋಗ್ತಾನೆ ಇರುತ್ತೆ. ಬಟ್ ಎಲ್ಲೂ ಬದಲಾವಣೆ ಅನ್ನೋದಾಗಲ್ಲ. ಬದಲಾವಣೆ ಅನ್ನೋದಾಗ್ಬೇಕು ಅಂದ್ರೆ ಪ್ರತಿಯೊಬ್ಬರು ತಮ್ಮದೇ ಆದಂತ ಭಾಗವನ್ನು ತೆಗೆದುಕೊಳ್ಳಲೇಬೇಕು.
1: ಹೌದು, ಹೇಳ್ತಾ ಇದ್ರಿ ಅಂದ್ರೆ ಈಗ ಒಂದು ಹೆಚ್ಚಾಗಿ ನೀರು ಪೋಲಾಗ್ತದೆ ಅಂತ ನೋಡಿದಾಗ ಬೇಸಿಗೆಯಲ್ಲಿ ತುಂಬಾ ಬಳಕೆ ಮಾಡ್ಕೊಂತೀವಿ, ಅಂದ್ರೆ ಆ ಒಂದು ತಾಪಮಾನ ಹೆಚ್ಚಾಗಿರುತ್ತೆ, ಒಂದು ನೀರಿನ ಅವಶ್ಯಕತೆ ಹೆಚ್ಚಾಗುತ್ತೆ, ಇವನ್ ಕುಡಿಯೋದಕ್ಕಾಗಿರ್ಬೋದು ಈವನ್ ಕೆಲವ್ರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಚಳಿಗಾಲ ಒಮ್ಮೆ ಸ್ನಾನ ಮಾಡೋರು, ಬೇಸಿಗೆಯಲ್ಲಿ ಏನಾಗುತ್ತೆ ಆ ಒಂದು ಬಿಸಿಗೆ ಒಂದು 2-3 ಬಾರಿ ಸ್ನಾನ ಮಾಡೋಂತ ಅಭ್ಯಾಸ ಇರುತ್ತೆ ಕೆಲವರಲ್ಲಿ. ಯಾಕೆಂದ್ರೆ ಆ ಒಂದು ಬೆವರು ಹೆಚ್ಚಾಗಿರುತ್ತೆ, ದುರ್ಗಂಧ ಜಾಸ್ತಿ ಆಗ್ಬಿಡುತ್ತೆ, ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇರ್ತಿ ನೋಡೋದು
2: ಸಂದರ್ಭ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಅಗತ್ಯ ಕೂಡ. ಈ ಕರೋನಾದ ಸಂದರ್ಭದಲ್ಲಿ ಪ್ರತಿ ಸಾರಿ ಎಲ್ಲೇ ಹೊರಗಡೆ ಹೋದಾಗ್ಲೂ ಕೂಡ ನಾವು ಮನೆಗೆ ವಾಪಸ್ ಅಥವಾ ಬಂದ್ರೆ ನಾವು ಖಂಡಿತ ಶುಚಿತ್ವದ ಕಡೆ ಒತ್ತು ಕೊಡ್ಲೇಬೇಕು. ಅದು ನಿಜ, ಅಂತವೆಲ್ಲ ಅವೆಲ್ಲ ಅಕ್ಸೆಪ್ಟಬಲ್, ಅವೆಲ್ಲ ನಡೆಯುತ್ತೆ. ಬಟ್ ನೀರು ಅನಗತ್ಯ ಪೋಲ್ ಮಾಡೋದನ್ನ ನಾವು ತಪ್ಪಿಸ್ಬೇಕು. ಆಮೇಲೆ ರೂಫ್ ಟಾಪ್ ಟೆಕ್ನಾಲಜಿ ಆಗಿರ್ಬೋದು, ಇವಾಗ ಮಳೆ ನೀರು ಕೊಯ್ಲು, ಎಲ್ಲ ಬೆಂಗಳೂರು ನಗರಗಳಲ್ಲಿ ಮಳೆ ನೀರು ಕೊಯ್ಲಿದೆ. ಎಲ್ಲೆಲ್ಲಿ ಯಾವ ಮನೆಗೆ ಯಾರು ಅಳವಡಿಸ್ಕೊಂಡಿಲ್ಲ ಅವರಿಗೆ ಡಬಲ್ ಮೀಟರ್ ಚಾರ್ಜ್ ಬರ್ತದೆ. ಈಗೆಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಹೊಸ ಮನೆಗಳು ಎಲ್ಲ ಕಡೆ ಗವರ್ಮೆಂಟ್ ಕಂಪಲ್ಸರಿ ಮಾಡಿದೆ, ಮಳೆ ನೀರು ಕೊಯ್ಲಿಲ್ಲ ಅಂದ್ರೆ ಡಬಲ್ ಮೀಟರ್ ವಾಟರ್ ಚಾರ್ಜ್. ಅದು ಇನ್ನು ಸ್ವಲ್ಪ ತ್ವರಿತ ಆಗ್ಬೇಕು, ಆಮೇಲೆ ಇನ್ನು ಸ್ವಲ್ಪ ಎಫೆಕ್ಟ್ ಆಗ್ಬೇಕು. ಅವಾಗ ಎಲ್ರು ಕಂಪಲ್ಸರಿ ಮಾಡಿಸ್ಲೇಬೇಕು ಅನ್ನೋ ಅಂತ ಒಂದು ಇದು ಆಗಿರ್ಬೋದು. ಆಮೇಲೆ ಇನ್ನೂ ಕೆಲವು ಇನ್ನೂ ವರ್ಸ್ಟ್ ನೀರು ಪೋಲಾಗ್ತಿರೋದು ಎಲ್ಲಿಯಪ್ಪ ಅಂದ್ರೆ ಈ ಫಿಲ್ಟರ್ಗಳಲ್ಲಿ. ನಾವು ಏರ್ ಫಿಲ್ಟರ್ ಯೂಸ್ ಮಾಡ್ತೀವಿ ಮನೆಗಳಲ್ಲಿ, ನಾವು ಕುಡಿಯೋ ನೀರಿಗಿಂತ 3-4 ಪಟ್ಟು ನೀರು ಹೊರಗಡೆ ಪೋಲಾಗುತ್ತೆ ಫಿಲ್ಟರ್ ನೆಪದಲ್ಲಿ.
1: ಹೌದು.
2: ಸೊ ಆ ನೀರು ನಮ್ ಯಾರ ಗಮನಕ್ಕೂ ಬರಲ್ಲ. ದಿನದಲ್ಲಿ ಈಗ ನಾವು ಒಂದು ಮನೆಯ 3-4 ಜನ ಇರ್ತಕ್ಕಂತ ಒಂದು ಅವಿಭಕ್ತ ಕುಟುಂಬ ತಗೊಂಡ್ರೆ ತಲಾ 3-4 ಲೀಟರ್ ಇಂದಾನು ನಾವು ಅಂದಾಜು ಹಿಡ್ಕೊಂಡ್ರು ದಿನಕ್ಕೆ 16 ಲೀಟರ್, 15-16 ಲೀಟರ್ ನೀರು ಅವರು ಬಳಸ್ತಾರೆ. ಅಥವಾ ಕುಡಿಯೋದಕ್ಕೆ ಬೇಡ, ಅವರು ಅಡಿಗೆ ಮಾಡೋದಕ್ಕೆ ಎಲ್ಲದಕ್ಕೂ ಸೇರಿ ಒಂದು 20 ಲೀಟರ್ ನೀರು ಬಳಸ್ತಾರೆ ಅಂದ್ರೆ ಆ 20 ಲೀಟರ್ಗೆ 40-60 ಲೀಟರ್ ನೀರು ಒಂದು ಮನೆಯಿಂದ ಖರ್ಚಾಗುತ್ತೆ ಫಿಲ್ಟರ್ ನೆಪದಲ್ಲಿ.
1: ಹೌದು.
2: ಒಂದೇ ಮನೆಯಿಂದ 40 ಲೀಟರ್ ನೀರು ಪೋಲಾದ್ರೆ ಒಂದು ತಾಲೂಕಿಂದ ಎಷ್ಟು ಪೋಲಾಗುತ್ತೆ, ನಂಬರ್ ಆಫ್ ಏನು ಎಷ್ಟು ಜನ ಯೂಸ್ ಮಾಡ್ತಾರೆ, ಅದರಲ್ಲಿ ಎಷ್ಟು ಜನ ಹಿಂಗ್ ವೇಸ್ಟ್ ಮಾಡ್ತಾರೆ, ಇದೆಲ್ಲವೂ ಇದು ಒಬ್ಬ ಪ್ರತಿ ಈಗ ಇಂಡಿವಿಜುವಲ್ ಆಗಿ ತಗೊಂಡೆ ವೈಯಕ್ತಿಕವಾಗಿ ತಗೊಂಡಾಗ ದೊಡ್ಡ ದೊಡ್ಡ ಡಿಫ್ರೆನ್ಸ್ ಏನು ಅನ್ಸಲ್ಲ. ಬಟ್ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ನಾವು ಬ್ರಾಡ್ ಆಗಿ ಯೋಚನೆ ಮಾಡಿದಾಗ ನಮಗೂ ಕೂಡ ಅರಿವಾಗುತ್ತೆ, ಹೌದು ನೀರ್ ತುಂಬಾ ಪೋಲ್ ಆಗ್ತಾ ಇದೆ. ಇತ್ತೀಚೆಗೆ ದಿನಗಳಲ್ಲಿ ಕೆಲವರು ಏನ್ ಮಾಡ್ತಿದ್ರೆ ನೀರ್ನ ಎಲ್ಲ ವಾಪಸ್ ಯುಟಿಲಿಟೀಸ್ಗೆ ವಾಪಸ್ ಯೂಸ್ ಮಾಡ್ತಾ ಇದಾರೆ. ಕೆಲವರು ಬಾತ್ರೂಮ್ಸ್ ಗಳಿಗಾಗಿರ್ಬೋದು, ವಾಪಸ್ ಬಟ್ಟೆ ಬರೇ ಒಗೆಯೋದಕ್ಕಾಗಿರ್ಬೋದು ಅಥವಾ ತಮ್ಮ ಕೈ ದೋಟಗಳಿಗಾಗಿರ್ಬೋದು, ಅದು ಒಳ್ಳೆ ಸಂಗತಿ. ಬಟ್ ಅದನ್ನ ಹೆಚ್ಚು ಹೆಚ್ಚು ರೂಢಿ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಅರಿವಾಗ್ಬೇಕು ಮತ್ತೆ ಮನದಟ್ಟಣೆ ಆಗ್ಬೇಕು.
1: ಹೌದಾ, ಹಾಗೆ ಹೇಳ್ತಾ ಇದ್ದಾರೆ. ಒಂದು ನೀವು ಮನೆಯಲ್ಲಿ ಏನೋ ಒಂದು ಫಿಲ್ಟರ್ ವಾಟರ್ನ ಒಂದು ಅಳವಡಿಕೆ ಮಾಡಿರ್ತಲ್ಲ, ಸೊ ಅಲ್ಲಿಂದ ಬರುವಂತ ವೇಸ್ಟ್ ನೀರಿನ ಪೈಪ್ ಅನ್ನು ಯಾವ್ದಾದ್ರು ಒಂದು ಗಿಡಕ್ಕಾಗಿರ್ಬೋದು, ತಮ್ಮ ಮನೆ ಸುತ್ತಮುತ್ತ ತೋಟ ಇದ್ದೇ ಇರುತ್ತೆ, ಇಲ್ಲ ಅಂತಂದ್ರೆ ಒಂದು ಬಕೆಟ್ ಡ್ರಮ್ಮಿಗೆ ಬಿಟ್ಟಿದ್ದಾರೆ ಅಂತಂದ್ರೆ ಅದು ಶೇಖರಣೆ ಆದಾಗ ಅವತ್ತಿನ ನೀರು ಎಷ್ಟು ಶೇಖರಣೆ ಆಗುತ್ತೆ, ಅದನ್ನ ಮತ್ತೆ ತಾವೇ ಒಂದು ತಾವ್ ಹೇಳ್ದಾಗ್ಲೆ ಒಂದು ಬಾತ್ರೂಮ್ಗಾಗಿರ್ಬೋದು ಬಟ್ಟೆ ತೊಳೆಯೋದಕ್ಕಾಗಿರ್ಬೋದು ಈ ರೀತಿ ಅದನ್ನ ಮರುಬಳಕೆ ಮಾಡ್ಕೋಬಹುದು. ಪ್ರತಿಯೊಬ್ಬರು ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗುತ್ತೆ.
2: ಖಂಡಿತ ಖಂಡಿತ ಯೋಚನೆ ಮಾಡಿದೆನ್ನಿಸಿ ಅರಿವೇ ಗುರು ಅನ್ನುವಂಥದ್ದು ಒಂದು ಪಾಠ. ಎಷ್ಟು ಮಹತ್ವ ಅಂದ್ರೆ ಪ್ರತಿಯೊಬ್ಬ ನೀವು ವೈಯಕ್ತಿಕವಾಗಿ ಅರಿವಾಗುವವರೆಗೂ ಯಾರು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡಲ್ಲ.
1: ಹೌದು.
2: ಸೊ ಈಗಿನ ಈ ಅಟ್ ಪ್ರೆಸೆಂಟ್ ಏನು ಇದು ಸಿಚುಯೇಷನ್ ಇದೆ, ಆಮೇಲೆ ಜನರೇಷನ್ ಇದೆ, ಅರಿವಾಗುವವರೆಗೂ ಯಾರು ಏನನ್ನು ನಂಬಲ್ಲ, ಆಮೇಲೆ ಯಾರು ಏನನ್ನು ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಇಷ್ಟೇ ಹೇಳಿ ಎಷ್ಟೇ ಬುದ್ಧಿವಾದ ಹೇಳಿ ತಮ್ಮಿಗೆ ಅರಿವಾಗ ವೈಯಕ್ತಿಕವಾಗಿ ಅರಿವಾಗುವವರೆಗೂ ಯಾರು ಏನಾಗಲ್ಲ, ಆ ಅರಿವಾಗೋವರೆಗೂ ಎಲ್ಲರೂ ಈಗ ಬಿಟ್ಕೊಂಡು ತುಂಬಾ ಲಾಸಸ್ ಆಗ್ತಿದೆ. ಇನ್ನು ಮುಂದೆ ಅದನ್ನೇ ಮಾಡಬೇಡಿ. ಮುಂದೆ ಕೂಡ ಅದನ್ನೇ ಆದ್ರೆ ಹೀಗೆ ಪ್ರಮಾಣ ಕಂಡಿದ್ದ ಅದೇ ನಮ್ಮ ಮುಂದಿನ ಪೀಳಿಗೆಗೆ ನಾವು ಅಂತಿದೀವಿ, ನಮ್ಮ ಪೀಳಿಗೆಗೆನೆ ಆ ಸಮಸ್ಯೆಗಳು ಎದುರಾದ್ರೂ ಅದರಲ್ಲಿ ಆಶ್ಚರ್ಯಕರವಾದಂತ ಸಂಗತಿ ಏನು ಇಲ್ಲ.
1: ಹೌದು. ಯಾಕಂದ್ರೆ ಈ ನಾವೇನೊಂದು ನೀರು ಒಂದು ನೈಸರ್ಗಿಕ ಸಂಪನ್ಮೂಲ, ನಮ್ಮ ಹಿರಿಯರು ನಮಗೆ ಕೊಟ್ಟಿರೋಂತ ಕೊಡುಗೆ, ನಾವು ಮುಂದಿನ ಪೀಳಿಗೆಗಾದ್ರೂ ಇದನ್ನ ಸಮರ್ಪಕವಾಗಿ ಉಳಿಸ್ಬಿಟ್ಟು ಕೊಡಬೇಕಾಗುತ್ತೆ. ಇದು ನಮ್ಮ ಮೂಲಭೂತ ಕರ್ತವ್ಯ ಸಹ ಆಗಿದೆ.
2: ಅದು ಖಂಡಿತ ಸತ್ಯದ ಮತ್ತು ವಿಶ್ವನಾಥ್.
1: ಈಗಾಗ್ಲೇ ಇವಾಗ ನೋಡ್ತಾ ಇರ್ತಂದ್ರೆ ಬೇಸಿಗೆ ಕಾಲದಲ್ಲಿ ಸಹ ಒಂದು ನೀರಿನ ಆವಿ ಹೆಚ್ಚಾಗುತ್ತೆ ಕೆಲವೊಬ್ರು. ಹೌದು. ಇದನ್ನ ಹೌದು ತಡೆಗಟ್ಟದಕ್ಕೆ ಇವಾಗ ಕೆಲವು ಮನೆ ಮಾಡದಲ್ಲೇ ತೊಟ್ಟಿ ನಿರ್ಮಾಣ ಮಾಡ್ಕೊಂಡಿರ್ತಾರೆ, ಆದಷ್ಟು ಅದನ್ನ ಅವರು ತಡೆಗಟ್ಟಬಹುದು. ಯಾಕಂದ್ರೆ ಇವಾಗ ಕೆರೆ ಕುಂಟೆ ಅಂತಂದ್ರೆ ಅದನ್ನ ತಡೆಯೋದಕ್ಕಾಗಲ್ಲ, ಅದು ನೈಸರ್ಗಿಕವಾಗಿ ಆಗ್ತಾ ಇರುತ್ತೆ. ಮನೆ ಹತ್ರ ಆದ್ರೂ ಅದನ್ನ ತಡಿಬಹುದು ಯಾವ್ದಾದ್ರು ಒಂದು ಕ್ರಮಗಳನ್ನ ಕೈಗೊಂಡ್ಬಿಟ್ಟು.
2: ಹೌದೌದು, ಅದು ಖಂಡಿತ ನಿಜ. ಈಗ ಪ್ರತಿಯೊಂದು ನೀವು ಹೊಸ ಮನೆ ನಿರ್ಮಾಣ ಮಾಡ್ತೀನಿ ಅಂದ್ರೆ ತೊಟ್ಟಿ ಅಂತೂ ಈಗ ಎಲ್ಲ ಕಡೆ ಕಾಮನ್, ನೀರಿಲ್ಲದೆ ಯಾರು ಜೀವನ ಮಾಡೋಕ್ಕಾಗಲ್ಲ, ಬೋರ್ ಒಂದೇ ಪ್ರತಿ ಸಾರಿ ಯೂಸ್ ಆಗಲ್ಲ.
1: ಹೌದು.
2: ಸೊ ತೊಟ್ಟಿ ನಿರ್ಮಾಣ ಈ ಇಂತಹದ್ರಲ್ಲಿ ನಿಟ್ಟಿನಲ್ಲಿ ಒಂದು ಮಹತ್ವದ ಬದಲಾವಣೆ.
1: ಹೌದು,
2: ಅದು ವಾಸ್ತವ. ಆಮೇಲೆ ಅದು ಒಳ್ಳೇದು ಕೂಡ, ನೀರಿನ ಸಂಗ್ರಹಣೆ ಮರು ಶೇಖರಣೆಯಲ್ಲಿ ಒಳ್ಳೇದು. ಈಗ ಕೆರೆ ಕಟ್ಟೆ ಆಗಿರ್ಬೋದು ಅಥವಾ ನದಿಗಳಾಗಿರ್ಬೋದು ಇನ್ನು ಸಮುದ್ರಗಳಾಗಿರ್ಬೋದು ನಾವು ತಡೆಯೋಕ್ಕಾಗಲ್ಲ, ಅದು ನೈಸರ್ಗಿಕ, ಅದಾಗ್ಲೇಬೇಕು, ಅದಾದಾಗ್ಲೇ ನೆಕ್ಸ್ಟ್ ಮುಂದಿನ ಮಳೆಗಾಲ ಆಗಿರ್ಬೋದು ಅಥವಾ ಚಳಿಗಾಲ ಹೋಗಕ್ಕೆ ಕಾಲ ಕಾಲಕ್ಕೆ ಆಗ್ಬೇಕಂದ್ರೆ ಇದು ಆಗ್ಲೇಬೇಕು. ಸೊ ಅದನ್ನೆಲ್ಲ ತಡೆಗಡಕ್ಕಾಗಲ್ಲ. ಬಟ್ ಏನ್ ನಾವ್ ಏನ್ ಮಾಡ್ಬೋದು ಮಾನವರು ನಮ್ ಕಡೆಯಿಂದ, ನಮ್ಮ ಕೈಲಾದಷ್ಟು ಸಹಾಯ ಮಾಡ್ರಿ, ಬಹಳ ಬೇಡ ಕೈಲಾದಷ್ಟು. ನಿಮ್ ಎಲ್ಲೆಲ್ಲಿ ನೀರ್ ಪೋಲಾಗುತ್ತೆ ತಡೆಗಟ್ಟಿ, ಹಲ್ಲುಚ್ತಾ ಇರ್ತೀರಾ ನೀರ್ ಬಿಟ್ಟಿರ್ತೀರಾ ತಡೆಗಟ್ಟಿ,
1: ಹೌದು
2: ಸುಮ್ ಸುಮ್ನೆ ವಾ ನೀರ್ ಬಿಡ್ತಾರೆ, ಎಲ್ಲ ಎಲ್ಲೋ ನೀರ್ ಪೋಲಾಗಿರುತ್ತೆ ನಮ್ದೆಲ್ಲ ಬಿಡ ಅನ್ಕೊಂಡು ಹೋಗೋ ಬದಲು ಎರಡು ಹೆಜ್ಜೆ ಇಟ್ಟು ಆಫ್ ಮಾಡಿದ್ರೆ ನಿಮ್ಮಿಂದ ಏನೋ ಸ್ವಲ್ಪ ಉಳಿತಾಯ ಆಯ್ತು.
1: ಹೌದು, ಯಾಕಂದ್ರೆ ಅದೊಂದು ಬದಲ. ಇವಾಗ ನಾನು ಹೋಗ್ಬಿಟ್ಟು ಅಲ್ಲಿ ಒಂದು ನಲ್ಲಿನ ಆಫ್ ಮಾಡ್ತಿದ್ದೆ, ಅದನ್ನ ಯಾರೋ ಒಬ್ಬ ನೋಡ್ತಿರ್ತಾರೆ, ನೋಡಿದಾಗ ಅವ್ರಿಗೂ ಅನ್ಸುತ್ತೆ ನಾವು ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ, ಈ ರೀತಿ ಅವ್ರಿಗೆ ಆ ಒಂದು ಅರಿವಾಗುತ್ತೆ ಅವಾಗ ಸಣ್ಣದಾಗಾದ್ರೂ.
2: ಈಗ ಒಬ್ಬರಿಂದ ಒಬ್ಬರಿಗೆ ಯಾರೋ ಒಬ್ರು ಎಲ್ಲೋ ನೋಡ್ದಿಲ್ವ ನೋಡದಿದ್ರು ಬೇಡ, ಅಟ್ ಲೀಸ್ಟ್ ನಮ್ಮಿಂದ ಒಂದ್ 2 ಲೀಟರ್ 3 ಲೀಟರ್ ನೀರ್ ಸೇವ್ ಆಯ್ತಾ ಸಾಕು.
1: ಹೌದು,
2: ಮುಂದೆ ಯಾರೋ ಈ ತರ ತಮ್ಮನ್ ತಾವು ಎಲ್ಲಿ ಯಥೇಚ್ಛವಾಗಿ ತೊಡಸ್ಕೊಳ್ತಾರೋ ಅವಾಗ್ಲೇ ನೀರಿನ ಮಿತವ್ಯಯ ಅಥವಾ ನೀರಿನ ಸದ್ಬಳಕೆ ಅಥವಾ ನೀರಿನ ಮುಂದಿನ ಪೀಳಿಗೆಗೆ ನೀರಿನ ಶೇಖರಣೆ ಅಥವಾ ಅನ್ನೋದು ಸಾಧ್ಯ, ಖಂಡಿತ ಸಾಧ್ಯ ಆಗುತ್ತೆ ವಿಶ್ವನಾಥ್. ಇಲ್ಲ ಅಂತಂದ್ರೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ, ಈಗ ನಾವು ಆಲ್ರೆಡಿ ನೀರಿನ ಅಭಾವ ಇದೆ, ಇನ್ನೂ ತುಂಬಾ ಅಂದ್ರೆ ತುಂಬಾ ಅಘಾತಕಾರಿ ಮಟ್ಟದಲ್ಲಿ ನೀರಿನ ಅಭಾವ ಬರುತ್ತೆ ಮುಂದಿನ ದಿನಗಳಲ್ಲಿ, ಅದು ಮತ ಖಂಡಿತ ಕಟ್ಟಿಟ್ಟ ಬುತ್ತಿ.
1: ಹೌದು, ಹಾಗೆ ಇವಾಗ ತಾವೊಂದು ಸಾಫ್ಟ್ವೇರ್ ಇಂಜಿನಿಯರ್ ಅಂತಂದ್ರೆ ತಮ್ಮ ಒಂದು ಐಟಿ ಕಂಪನಿಗಳಲ್ಲಿ ಕೆಲವೊಂದು ಪದ್ಧತಿಗಳನ್ನ ಅಳವಡಿಸಿಕೊಂಡಿರ್ತಾರೆ, ತುಂಬಾ ಸೆನ್ಸಾರ್ ಬೇಸ್ಡ್ ಇರುತ್ತೆ ಕೆಲವೊಮ್ಮೆ ಒಂದು ವಾಶ್ರೂಮ್ಗಳಲ್ಲಿ, ಅದ್ರ ಬಗ್ಗೆ ತಿಳಿಸ್ಕೊಡಿ, ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ, ಇದನ್ನ ನಿನ್ನ ಎಲ್ಲೆಲ್ಲಿ ಕ್ರಮ ಅಳವಡಿಸ್ಕೋಬಹುದು ಇದೆ ಈ ಪದ್ಧತಿಯನ್ನ ಅಂತ.
2: ಹೌದೌದು, ಅದು ನಾನು ಅದಕ್ಕೆ ಅಗ್ರಿ ಆಗ್ತೀನಿ ವಿಶ್ವನಾಥ್. ಯಾಕಂದ್ರೆ ಈಗ ನಾಟ್ ಓನ್ಲಿ ಐಟಿ, ಈಗ ಯಾವುದೇ ದೊಡ್ಡ ದೊಡ್ಡ ಹೋಟೆಲ್ಗಳು ತಗೊಳ್ಳಿ ಅಥವಾ ಎಲ್ಲೇ ತಗೊಳ್ಳಿ, ಸೆನ್ಸಾರ್ ಇವಾಗ ಸೆನ್ಸಾರ್ ಹಾಕ್ಬಿಟ್ಟಿರ್ತಾರೆ. ಬೆಸ್ಟ್ ಕೆಲಸ ಸೆನ್ಸಾರ್ಗೆ ನಮ್ಮಲ್ಲಿ ಖರ್ಚಾಕೋದು ಆ ಸೆನ್ಸಾರ್ ಅಳವಡಿಸಿ ಮಾಡೋಕ್ಕೆ ಎಲ್ಲಿ 100 ರಿಂದ 200 ರೂಪಾಯಿ ಸೆನ್ಸಾರ್ಗೆ, ಒಂದು ಸರಿ ಸೆನ್ಸಾರ್ ಹಾಕ್ಬಿಟ್ರೆ ನೀವು ಮೂಮೆಂಟ್ ಅಷ್ಟೇನು ಇದಿರುತ್ತೆ, ಮೂಮೆಂಟ್ ತಕ್ಕಂಗೆ ಸೆನ್ಸಾರ್ ಆನ್ ಆಗುತ್ತೆ, ನೀವು ಕೈ ಇಟ್ಟು ಕೈ ತೊಳಗ್ಬೇಕಾದ್ರೆ ಅಷ್ಟೇ ನೀರು ಬೀಳುತ್ತೆ, ಬೇರೆ ಟೈಮ್ ಪಟ್ಟಣಂಗ್ ಆಫ್ ಆಗುತ್ತೆ. ಅದರಿಂದ ಎಷ್ಟು ಹನಿ ಹನಿ ಸೇವ್ ಆದ್ರೂ ಕೂಡ ಎಷ್ಟು ಜನ ಒಂದು ದಿನಕ್ಕೆ ಕೈ ತೊಳಿತಾರೆ, ಎಷ್ಟು ಜನ ಅನ್ನಲ್ಲಿ ಯೂಸ್ ಮಾಡ್ತಾರೆ.
1: ಹೌದು,
2: ಅದರಿಂದ ನೀರು ತುಂಬಾ ಅಂದ್ರೆ ತುಂಬಾ ಲಾಭ ಆಗುತ್ತೆ, ಉಪಯೋಗ ಆಗುತ್ತೆ. ಹೌದು, ಅದೊಂದು ಒಳ್ಳೆ ಬೆಳವಣಿಗೆ. ಅದನ್ನ ಮನೆಗಳಲ್ಲಿ ಆಮೇಲೆ ಇನ್ನಿತರ ಸರ್ಕಾರಿ ಕಟ್ಟಡಗಳಲ್ಲಿ ಆಮೇಲೆ ಇನ್ನು ಎಲ್ಲೆಲ್ಲಿ ಯಾರ್ಯಾರು ಯೂಸ್ ಮಾಡ್ತಿಲ್ವೋ ಯೂಸ್ ಮಾಡೋದ್ ಐ ವಿಲ್ ಫಾರ್ ಶೋರ್ ರೆಕಮೆಂಡ್.
1: ಹೌದು, ಯಾಕಂದ್ರೆ ಈ ಕರೋನಾ ಸಂದರ್ಭದಲ್ಲಿ ಇದು ತುಂಬಾ ಉಪಯೋಗಕಾರಿ ಈ ಒಂದು ಪದ್ಧತಿ.
2: ಪ್ರತಿ ದಿನ ಪ್ರತಿನಿತ್ಯ ಎಷ್ಟು ಸಾರಿ ನಾವು ಕೈ ತೊಳಿತೀವಿ, ಎಷ್ಟು ಸಾರಿ ನೀರು ಪೋಲಾಗುತ್ತೆ, ಅದರ ಬದಲು ಹೌದು ಸೆನ್ಸಾರ್ ಬೇಸ್ಡ್ ಏನೈತೆ ಯೂಸೇಜ್. ಆಮೇಲೆ ಇವಾಗ ಟಾಯ್ಲೆಟ್ ಕೂಡ ಆಗಿರ್ಬೋದು, ಸುಮ್ನೆ ಯಥೇಚ್ಛವಾಗಿ ನೀರು ಬಿಡ್ತಾರೆ, ಕರೆಕ್ಟ್ ಆಗಿ ಒಬ್ಬ ಮನುಷ್ಯ ಬಂದು ನಿಂತ್ಕೊಂಡು ವಾಪಸ್ ಹೋಗೋವರೆಗೂ ಸೆನ್ಸಾರ್ ಆನ್ ಆಗಿರುತ್ತೆ, ಸೆನ್ಸಾರ್ ಯೂಸ್ ಮಾಡ್ತಾರೆ.
1: ಹೌದು,
2: ಅದ್ರ ಬಳಕೆ ಯಥೇಚ್ಛ ಆಗ್ಬೇಕು. ಈಗ ಸಿನಿಮಾ ಥಿಯೇಟರ್ ಗಳಲ್ಲಿ ಅದನ್ನ ಕಡ್ಡಾಯ ಮಾಡಬೇಕು, ತುಂಬಾ ಯೂಸ್ ಆಗಂತ ಜಾಗ ಅವು, ನೀರು ಪೋಲಾಗಂತ ಜಾಗ ಸಿನಿಮಾ ಥಿಯೇಟರ್ ಗಳಲ್ಲಿ ಅಳವಡಿಸಬೇಕು, ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಅಳವಡಿಸಬೇಕು.
1: ಹೌದು, ಆದಷ್ಟು ಪ್ರತಿಯೊಂದು ಕಡೆ ಇದನ್ನ ಅಳವಡಿಕೆ ಮಾಡ್ಕೊಂತ ಹೋದಾಗ ಏನಾಗುತ್ತೆ, ಒಂದು ನೀರಿನ ಒಂದು ಮಿತವ್ಯ, ಯಾಕಂದ್ರೆ ಮಿತವಾಗಿ ಬಳಸುವಂತ ಇದು ಬರುತ್ತೆ ಅಲ್ಲಿ.
2: ಅದು ಸತ್ಯ ವಿಶ್ವನಾಥ್, ನೀರಂತ ಮಿತವಾಗುತ್ತೆ, ನಮ್ಕೊಂಡಿರೋ ಮಟ್ಟಕ್ಕೆ ಆಗದಿದ್ರು ಅಲ್ಪ ಮಟ್ಟಿಗೆ ಆಗುತ್ತೆ, ಅದೇ ಸ್ವಲ್ಪ ಬದಲಾವಣೆ ಒಂದು ದೊಡ್ಡ ಬದಲಾವಣೆ
1: ಕಾರಣ ಆಗುತ್ತೆ. ಹೌದು, ಹಾಗೆ ಒಂದು ಕೃಷಿ ಮಟ್ಟದಲ್ಲಿ ಇವಾಗ ಕೃಷಿ ರಂಗದಲ್ಲಿ ಹೇಳೋದಾದ್ರೆ, ಇವಾಗ ಕೆಲವರು ಒಂದು ಕೃಷಿ ಹೊಂಡಗಳಾಗಿರ್ಬೋದು, ಚೆಕ್ ಡ್ಯಾಮ್, ಬದುಗಳು, ಇದರ ಬಗ್ಗೆ ತಿಳಿಸಿ.
2: ಇದು ಆ ಒಂದು ಮಹತ್ವದ ಪೂರ್ಣ ಬದಲಾವಣೆ ಕೃಷಿ ಕ್ಷೇತ್ರಗಳಲ್ಲಿ. ಯಾಕಂದ್ರೆ ಈ ಬದು ನಿರ್ಮಾಣ ಅದು ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಚೆಕ್ ಡ್ಯಾಮ್ಗಳಾಗಿರ್ಬೋದು, ಅವ್ರು ಏನ್ ಕಟ್ಕೊಂಡು ತಮ್ಮ ತಮ್ಮ ವ್ಯವಸಾಯಕ್ಕೆ ಬೇಕಾದಷ್ಟು ನೀರು ಸಂಗ್ರಹಣೆ ಮಾಡ್ತಾರೆ, ಅದು ಒಳ್ಳೇದು. ಬಟ್ ಅವರು ಕೂಡ ಈ ನೀರ ವ್ಯವಸ್ಥೆ ಮಾಡ್ಬೇಕಾದ್ರೆ ಕೆಲವು ಸಾರಿ ದುರ್ಬಳಕೆ ಆಗೋದು ಹೆಂಗೆ ಅಂದ್ರೆ ಯಥೇಚ್ಛವಾಗಿ ಯೂಸ್ ಮಾಡ್ಬೋದು, ಅದೇ ಅದ್ರ ಬದಲು ಆ ಚೆಕ್ ಡ್ಯಾಮು ಅಥವಾ ಬದುಗಳ ನಿರ್ಮಾಣ ಏನ್ ಮಾಡಿರ್ತಾರೆ, ಅಲ್ಲಿಂದ ನೀರು ಸಪ್ಲೈನ ಹನಿ ನೀರಾವರಿ ಪದ್ಧತಿ ಮೂಲಕ ಮಾಡೋದ್ರಿಂದ ನೀರನ್ನ ಉಳಿಸಬಹುದು. ಅವರು ಈಗ 1 ಎಕರೆ ಆಗುವಂತ ನೀರು 1.5 ಎಕರೆಗೆ ಬರುತ್ತೆ, 1.5 ಎಕರೆ ಆಗುವಂತ ನೀರು 2 ಎಕರೆಗೆ ಬರುತ್ತೆ, ಈ ತರ ಸ್ವಲ್ಪ ಸ್ವಲ್ಪ. ಸಿ, ಒಂದೇ ಸರಿಗೆ ನಾವು ಯಾರು ಏನು ಮುಂದೆ ದೊಡ್ಡದಾಗಿ ಅಚೀವ್ ಮಾಡಕ್ ಆಗಲ್ಲ, ದೊಡ್ಡದ ಏನೇ ಆಗ್ಬೇಕು ಅಂದ್ರೆ ಒಂದು ಸಣ್ಣ ಬದಲಾವಣೆಯಿಂದಾನೆ ಶುರು ಆಗ್ಬೇಕು.
1: ಹೌದು,
2: ಆ ಸಣ್ಣ ಬದಲಾವಣೆ ಎಲ್ಲರಿಂದ ಬರಬೇಕು.
1: ಹೌದು, ಯಾಕಂದ್ರೆ
2: ಬದಲಾವಣೆ ಬಂದ್ರೆ ನೀರಿನ ನಾವು ನೀರೊಂದೇ ಅಲ್ಲ ಎಲ್ಲದರಲ್ಲೂ ಕೂಡ ಅಚೀವ್ಮೆಂಟ್ ಮಾಡ್ಬೋದು. ಈ ನೀರಂತೂ ಅಟ್ ಪ್ರೆಸೆಂಟ್ ತುಂಬಾ ಅಂದ್ರೆ ತುಂಬಾ ಬೇಸಿಗೆಗಾಲ ಎಸ್ಪೆಷಲಿ ಇವಾಗ ತುಂಬಾ ಅಂದ್ರೆ ತುಂಬಾ ಪೋಲ್ ಆಗುತ್ತೆ, ತುಂಬಾ ಖರ್ಚಾಗುತ್ತೆ, ನಾವು ಪೋಲ್ ಮಾಡಿದ್ರು ಖರ್ಚಾಗುವಂತ ಕಾಲ ಇದು.
1: ಹೌದು,
2: ಎವಾಪರೇಷನ್ ರೇಟ್ ಜಾಸ್ತಿ ಇರುತ್ತೆ, ಆವಿ ಆಗುವಂತ ಇದು ಆಮೇಲೆ ನೀರು ಬೇಸಿಗೆ ಇವಾಗ ಮೊದಲಿನ ತರ ಮರಗಿಡಗಳಿಲ್ಲ, ಸೊ ಬಿಸಿಲಿನ ಮಟ್ಟ ಜಾಸ್ತಿ, ಆ ಬಿಸಿಲಿನ ಮಟ್ಟ ತಕ್ಕಂಗೆ ಆವಿ ಜಾಸ್ತಿ, ನೀರು ಹೆಚ್ಚು ಖರ್ಚಾಕೋ ಜಾಸ್ತಿ. ಸೊ ಅದನ್ನಂತ ತಡೆಗಟ್ಟಕ್ಕಾಗಲ್ಲ. ನಾವ್ ಏನೇನ್ ಮಾಡಬಹುದು, ಇಂಡಿವಿಜುವಲ್ ಆಗಿ ಸ್ವಂತ ಒಬ್ಬೊಬ್ಬರ ಕಡೆಯಿಂದ ಅವ್ರವ್ರದ ಕೊಡುಗೆ ಕೊಡಬೇಕು. ಅವ್ರವ್ರದ ಕೊಡುಗೆ ಕೊಟ್ಟಾಗ ನೀರಿನ ಮಿತವ್ಯಯ ಆಗುತ್ತೆ, ಹಾಗೂ ಮುಂದಿನ ಪೀಳಿಗೆಗೆ ನಮಗೆ ಆಗ್ಲಿ ಮುಂದೆ ಉಪಯೋಗ ಬರುತ್ತೆ.
1: ಹೌದು, ಹಾಗೆ ಇವಾಗ ಒಂದು ಸಾಮಾನ್ಯ ನೋಡ್ತಾ ಇರ್ತೀವಿ ಅಂದ್ರೆ, ಇವಾಗ ನಾವು ಬೇಸಿಗೆಯಲ್ಲಿ ನೀರಿನ ಬಳಕೆ ಬೇಕು ಅಂತಂದಾಗ ಏನ್ ಮಾಡ್ಬೇಕು, ಒಂದು ಮಳೆಗಾಲದಲ್ಲಿ ನೀರಿನ ಸಂರಕ್ಷಣೆ ಮಾಡ್ಕೋಬೇಕು. ಆಲ್ರೆಡಿ ಮೋದಿ ಅವರು ಹೇಳಿದ್ದಾರೆ, ನಮ್ಮ ಒಂದು ಪ್ರಧಾನಮಂತ್ರಿಗಳು ಕ್ಯಾಚ್ ದ ರೈನ್ ವಾಟರ್ ಅಂತ ಹೇಳಿದ್ದಾರೆ.
2: ಹೌದು, ಅದು ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಟ್ರೆಂಡಿಂಗ್ ಕೂಡ. ಹೌದು, ದಟ್ಸ್ ಟ್ರೂ. ಕ್ಯಾಚ್ ದ ರೈನ್ ವಾಟರ್, ಮಳೆಗಾಲದಲ್ಲಿ ನೀರು ಎಷ್ಟು ನೀವು ಸಂಗ್ರಹಣೆ ಮಾಡ್ತೀವಿ, ಇಂಡಿವಿಜುವಲ್ ಪ್ರತಿಯೊಂದು ಮನೆಗಳಲ್ಲಿ ಮಾಡ್ಬೇಕು ಅದನ್ನ. ನಾವು ಬರೀ ಸರ್ಕಾರದ ಮೇಲೆ ಹಾಕಿ ಬಿಡೋದಲ್ಲ, ಸರ್ಕಾರ ನಾವು ನಮ್ಮಿಂದನೇ ಸರ್ಕಾರ, ಸರ್ಕಾರ ನಮ್ಮದೇ, ನಾವೇ ಸರ್ಕಾರ ಅನ್ನೋದನ್ನ ಪ್ರತಿಯೊಬ್ಬರಿಗೆ, ಗಣತಂತ್ರ ಗಣರಾಜ್ಯ ಭಾರತ ಗಣರಾಜ್ಯ ಕಾನ್ಸೆಪ್ಟು ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಾಗ್ಬೇಕು. ಅಲ್ಲಿ ಗೊತ್ತಾಗ್ಲೇದಾಗ್ಲೇನೆ ಆಗೋದು, ಪ್ರತಿ ಸಾರಿನೂ ನಾವು ಸರ್ಕಾರ ಮಾಡುತ್ತೆ, ಸರ್ಕಾರ ಮಾಡೋದೊಂದು ಇನ್ ದ ಸೆನ್ಸ್ ನಾವೇ ಮಾಡೋದು, ಎಲ್ರಿಗೂ ಮಾರ್ಗದರ್ಶನ ಆಗ್ಬೇಕು. ನಾವು ನಮ್ ಕಡೆಯಿಂದ ಮಾಡಿದಾಗ ಮಾತ್ರ ಸರ್ಕಾರ ಆಗೋದು. ಪ್ರತಿಯೊಬ್ಬರು ತಮ್ದೇ ಕೊಡುಗೆ ಕೊಟ್ಟು ಕ್ಯಾಚ್ ದ ರೈನ್ ವಾಟರ್ ಆಗಿರ್ಬೋದು, ಆಮೇಲೆ ಈ ಮನೆಗಳ ಹತ್ರ ಬದುಗಳು ನಿರ್ಮಾಣ ಆಗಿರ್ಬೋದು, ಇರೋಷ್ಟು ಜಾಗದಲ್ಲಿ ಮಾಡ್ಕೊಳ್ಳಿ, ನಿಮಗೆ ಉಪಯೋಗ ಬರುತ್ತೆ.
1: ಕೆಲವೊಮ್ಮೆ ಗ್ರಾಮೀಣ ಭಾಗದಲ್ಲಿ ಕೆಲವ್ರ ಮನೆ ಇತ್ತಲ ತುಂಬಾ ಜಾಗ ಇರುತ್ತೆ, ಇತ್ತಲ ತೋಟ ಅಂತೆಲ್ಲ ಮಾಡ್ಕೊಂಡಿರ್ತಾರೆ.
2: ಹೌದು,
1: ಅಲ್ಲಿ ಸಹ ಆದಷ್ಟು ಒಂದು ಈ ಗೃಹ ಬಳಕೆಯಿಂದ ಆದಂತ ನೀರನ್ನು ಕೈ ತೋಟ ಕರೆಸ್ಕೊಂಡು ಅಲ್ಲಿ ಒಂದು ನೀರಿನ ಒಂದು ಶೇಖರಣೆಗೆ ಯಾವ್ದಾವ್ದು ವಿಧಾನಗಳು ಆ ಒಂದು ಮಟ್ಟದಲ್ಲಿ ಆಗುತ್ತೆ ಅದಷ್ಟು ಅಳವಡಿಸ್ಕೋಬೇಕಾಗುತ್ತೆ ಅಲ್ಲಿ.
2: ಖಂಡಿತ ವಿಷಯ, ನಾವು ಪ್ರತಿಯೊಬ್ಬರಿಗೂ ನೀವು ಮಾಡಿ ಅಂತ ಎಲ್ರಿಗೂ ಹೇಳಕ್ಕಾಗಲ್ಲ. ಅದು ಸ್ವಯಂ ಪ್ರೇರಣೆ, ಅದ್ ಎಲ್ರಿಗೂ ಬರ್ಬೇಕು. ಬಂದಾಗ್ಲೇ ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ದೇಶ ಉದ್ದಾರ ಆಗೋಕ್ ಸ್ಟಾರ್ಟ್ ಸಾಧ್ಯ ಆಗೋದು.
1: ಹಾಗೆ ಇವಾಗ ಅಂತರ್ಜಲ ಮಟ್ಟ ಕುಸಿತಾ ಇದೆ ಅನ್ನೋದಕ್ಕೂ ಒಂದು ಕಾರಣ ಆಗುತ್ತೆ, ಅದನ್ನ ಹೆಚ್ಚಿಸ್ಕೊಳ್ಳೋದಕ್ಕೂ ಒಂದು ಬದಲಾವಣೆ ಬೇಕಾಗುತ್ತೆ. ಇವಾಗ ಅಂತರ್ಜಲ ಮಟ್ಟ ಕುಸಿದಿದೆ ಅಂತಂದ್ರೆ ಅದನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಕೋಬಹುದು?
2: ಅಂತರ್ಜಲ ಮಟ್ಟ ಕುಸಿದಿದೆ ಅಥವಾ ಕುಸಿತಾ ಇದೆ ಅನ್ನೋದು ಹೌದು, ಅದು 100ಕ್ಕೆ 100 ಸತ್ಯ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಪ್ರಚಲಿತ ಜೀವನ ಶೈಲಿ, ಆಮೇಲೆ ನಾವು ಮಾಡ್ತಾ ಇರ್ತಕ್ಕಂತ ಈ ಬೇಜವಾಬ್ದಾರಿಗಳು, ಹೌದು ಅಂತರ್ಜಲ ಮಟ್ಟ ಕುಸಿತಕ್ಕೆ ಕಾರಣ. ಯಾಕಂದ್ರೆ ನಾವು ನೀರು ಎಷ್ಟು ಬಗಿತಾ ಇದೀವೋ ಅಷ್ಟು ವಾಪಸ್ ಕಳಿಸ್ತಾ ಇಲ್ಲ ನಾವು.
1: ಹೌದು,
2: ಅಂತರ್ಜಲ ಮಟ್ಟ ಬ್ಯಾಲೆನ್ಸ್ ಪ್ರೊಸೆಸ್ ಏನಿದೆ ಅದು ನಮ್ಮಿಂದ ಆಗ್ತಾ ಇಲ್ಲ. ನೀವು ಎಲ್ಲೇ ನೀರು ಬಗದ್ರು ಅದ್ರ ತಕ್ಕಂಗೆ ನೀರು ಅದು ಕೆಳಗಡೆ ಹೋಗ್ಬೇಕು. ನೀರು ಕೆಳಗಡೆ ಹೋದಾಗ್ಲೇ ನೀರು ವಾಪಸ್ ಬಗೆಯೋ ನೀರು ಮೇಲೆ ವಾಪಸ್ ಬರೋದು.
1: ಹೌದು,
2: ನೀವು ಬಗಿತಾನೆ ಇರ್ತೀರಾ, ನೀರು ವಾಪಸ್ ಬಿಡಲ್ಲ ಅಂದ್ರೆ ಅದ್ ಹೇಗೆ ಸದ್ಯ ನೀರು ಬರೋಕೆ? ಆದಷ್ಟೆಲ್ಲ ಆಗ್ಬೇಕಂದ್ರೆ ಮರಗಳ ನೀರ್ ಯಥೇಚ್ಛ ಬರ್ಬೇಕು ಅಂದ್ರೆ ಪ್ರತಿಯೊಬ್ಬರು ಮರಗಿಡಗಳನ್ನ ನೆಡಬೇಕು.
1: ಹೌದು,
2: ನಮ್ ಕಡೆಯಿಂದ ಮರಗಿಡಗಳನ್ನ ಕಡಿಯೋ ಕಾರ್ಯ ಆಗ್ತಾ ಇದೆ ಹೊರತು ಎಲ್ಲೂ ನೆಡ ಕಾರ್ಯ ಆಗ್ತಾ ಇಲ್ಲ.
1: ಹೌದು,
2: ಇದನ್ನ ಎಲ್ರು ಯಥೇಚ್ಛವಾಗಿ ಮರಗಿಡಗಳು ಯಥೇಚ್ಛವಾಗಿ ಬಂದಷ್ಟು ಅಟ್ ಲೀಸ್ಟ್ ಆ ಮರಗಿಡಗಳಿಗೆ ಗಿಡಗಳಿಗೆ ಅಂತ ನೀರು ಹಾಕ್ದಾಗ ಯಾರೇ ಆಗ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರಂತ, ಇಷ್ಟು ಮರಕ್ಕೆ ಇಷ್ಟೇ ನೀರು ಅಂತ ಎಲ್ಲೂ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಎಷ್ಟೋಗಷ್ಟು ನೀರು ಹಾಕ್ತಿವಿ, ಆ ಹೆಚ್ಚು ನೀರು ಅಂತರ್ಜಲ ಮಟ್ಟನ ಹೆಚ್ಚು ವೃದ್ಧಿ ಆಗೋಕೆ ಸಹಾಯ ಮಾಡುತ್ತೆ.
1: ಹೌದು,
2: ಅದು ಬಿಟ್ರೆ ಮಳೆ ನೀರು ಕೊಯ್ಲು, ಈಗ ಮಳೆ ನೀರು ಬಂದಿರತಕ್ಕಂಥದ್ದು ವಾಪಸ್ ಕ್ಲೀನ್ ಆದ ತೊಟ್ಟಿಗಳಲ್ಲಿ ಹೋಗುತ್ತೆ, ಅಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತೆ, ಅಂತರ್ಜಲ ಮಟ್ಟ ಕಾಪಾಡ್ಕೊಂತೀವಿ. ಮರ ಗಿಡಗಳನ್ನ ಹೆಚ್ಚು ಹೆಚ್ಚು ಬಳಸೋದ್ರಿಂದ ಮಳೆ ಕಾಲ ಕಾಲಕ್ಕಾಗುತ್ತೆ,
1: ಒಂದು ಆಕರ್ಷಿತವಾಗುತ್ತೆ, ಒಂದು ಹಸಿರಿಗೆ ಮೋಡಗಳು ಆಕರ್ಷಿತವಾಗ್ಬಿಟ್ಟು ಚೆನ್ನಾಗಾಗುತ್ತೆ,
2: ಮಳೆ ಚೆನ್ನಾಗಾಗುತ್ತೆ, ಮಳೆ ಚೆನ್ನಾಗದಾಗ್ಲೂ ಕೂಡ ಅಂತರ್ಜಲ ಮಟ್ಟ ವೃದ್ಧಿ ಆಗುತ್ತೆ. ಈ ರೀತಿ ಅಂತರ್ಜಲ ಮಟ್ಟ ವೃದ್ಧಿ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಒಂದು ಗಿಡ ನೆಡೋದ್ರಿಂದ ಆಗಿರ್ಬೋದು, ಅಥವಾ ಒಂದು ನೀರಿನ ಸಂಗ್ರಹಣೆ ಆಗಿರ್ಬೋದು, ಅಥವಾ ಈ ನೀರು ಎಷ್ಟು ಬಗಿತೀವೋ ಅಷ್ಟು ನೀರು ನಮ್ಮ ಅಂತರ್ಜಲ ಮಟ್ಟ ಮೇಂಟೈನ್ ಮಾಡೋದಾಗಿರ್ಬೋದು, ಇವೆಲ್ಲ ಪ್ರಮುಖವಾದಂತ ಪಾತ್ರ ವಹಿಸ್ತವೆ. ಇದನ್ನ ಎಲ್ಲ ಇದು ಕರೆಕ್ಟ್ ಆಗಿ ಅದೇ ರೀತಿ ಈ ಸೈಕಲ್ ಸಾಕ್ತಾನೆ ಇರ್ಬೇಕು. ಈ ಸೈಕಲ್ ಅಲ್ಲಿ ಇವಾಗ ಏನಾಗಿದೆ, ಬ್ರೇಕೇಜ್ ಬಂದಿದೆ. ನಾವು ಬರೀ ಬಗಿತಾ ಇದೀವಿ, ನೀರು ವಾಪಸ್ ಅಂತರ್ಜಲ ಮಟ್ಟ ಕೊಡ್ತಾ ಇಲ್ಲ.
1: ಹೌದು,
2: ಅಂತರ್ಜಲ ಮಟ್ಟದ ಕಾನ್ಸೆಪ್ಟೇ ಅದು, ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನೀವು ಎಷ್ಟು ಬಗಿತೀರೋ ಅಷ್ಟು ನೀರು ವಾಪಸ್ ಕೊಡ್ಬೇಕು. ಅಷ್ಟು ನೀರು ಹೋಗೋಕೆ ಮೇನ್ ಕಾರಣ ಮಳೆ. ಬಟ್ ಈ ಕಾಲಕ್ಕೆ ಮಳೆ ಆಗ್ತಿಲ್ಲ, ಕಾಲಕ್ಕೆ ಮಳೆ ಆಗ್ತಿಲ್ಲ, ರೀಸನ್ ಮರಗಿಡಗಳನ್ನ ಜಾಸ್ತಿ ಕಡಿತೀರಾ.
1: ಹೌದು,
2: ಮರಗಿಡಗಳು ಜಾಸ್ತಿ ಕಡಿಬಾರ್ದು, ಮಳೆಗಳು ನಡಬೇಕು, ನಡೆಯೋಕಾರ್ಯ ನಡೀತಿಲ್ಲ. ಅಟ್ ಲೀಸ್ಟ್ ನಿಮ್ ಕೈಲಿ ಆದಷ್ಟು ನಿಮ್ ಒಂದು ಮನೆಗೆ ಒಂದು ಮರ, ಮನೆಗೊಂದು ಮರ, ಮನೆಗೊಂದು ಮಗು ಅನ್ನೋ ಕಾನ್ಸೆಪ್ಟ್ ಇತ್ತು ಹಳೆ ಕಾಲದಿಂದನು.
1: ಹೌದು,
2: ಅದನ್ನ ರೂಢಿ ಮಾಡ್ಕೊಳ್ಳಿ. ನಿಮಗೆ ನಿಮ್ ಮನೆ ಮುಂದಾಗ್ಲಿಲ್ವೋ, ಎಲ್ಲಿ ಜಾಗ ಇರುತ್ತೋ ಎಲ್ಲೋ ಒಂದ್ ಹತ್ರ ನಿಮ್ ಕೈಲಿ ಆದಷ್ಟು ಒಂದು ಚಿಕ್ಕ ಪುಟ್ಟ ಗಿಡ ನೆಡಿ.
1: ಹೌದು, ಈಗ ನೋಡ್ತಾ ಇರ್ತೀವಿ ಅಂದ್ರೆ ಕೆಲವರು ಬರ್ತ್ಡೇ ಅಂತ ಹೇಳ್ಬಿಟ್ಟು ಹುಟ್ಟಿದ ಹಬ್ಬ ಆಗಿದ್ದು ಮದುವೆ ವಾರ್ಷಿಕೋತ್ಸವ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ ಅದೇ ಖುಷಿ ಜೊತೆಗೆ ಒಂದು ಗಿಡನ ಮರನ ಅವ್ರನ್ನೊಂದು ನೆನಪಿನಲ್ಲಿ ನೆಟ್ಬಿಟ್ಟು ಅದಕ್ಕೆ ಪ್ರತಿದಿನ ನೀರು ಹಾಕಿದ್ದಾರೆ ಅಂದ್ರೆ ಅದ್ ಮುಂದೆ ಒಂದಿನ ಒಂದು ಹಣ್ಣಿನ ಗಿಡ ಆಗಿರ್ಬೋದು ಒಂದು ಒಳ್ಳೆ ನೀರು.
2: ವಿಶ್ವನಾಥ್ ಸತ್ಯವಾದ ಮಾತು ಹೌದು ಸರಿ ನಿಜ, ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ನಾವು ಬೇರೆಯವ್ರಿಗೆ ಹೇಳೋಷ್ಟು ದೊಡ್ಡವ್ರು ನಾವಲ್ಲ, ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಈಗ ನೀವು ಫಾರ್ ಎಕ್ಸಾಂಪಲ್ ಇವಾಗ ನೀವು ಸ್ವಲ್ಪ ಇರೋರು ಚೆನ್ನಾಗಿರೋರು ನೀವು ಬರ್ತ್ಡೇ ಎಲ್ಲ ಮಾಡ್ಕೋತೀರಿ, ಒಂದು ಸಸಿ ನಿಮ್ಗೆ ಅದನ್ನು ಅಫೋರ್ಡ್ ಮಾಡಕ್ಕಾಗ್ಲಿಲ್ವಾ, ಸರ್ಕಾರದಿಂದನೇ ಕೊಡ್ತಾರೆ ಸಸಿ ಕೊಡ್ತಾರೆ ಅರಣ್ಯ ಇಲಾಖೆ ಕೇಂದ್ರಗಳಲ್ಲಾಗಿರ್ಬೋದು,
1: ತುಂಬಾ ಕಡಿಮೆ ದರದಲ್ಲಿ ಸಿಗುತ್ತೆ ಸಸಿಗಳು,
2: ಫ್ರೀ ಕೊಡ್ತಾರ್ರಿ ಪಾಪ ಅವರು. ಸಾಕ್ರಿ ಅಂತೇಳಿ ಹೊಂಗೆ ಮರ ಆಗಿರ್ಬೋದು, ಕಾಡು ಬಾದಾಮಿ ಆಗಿರ್ಬೋದು, ಮಾವು ಬೇವು ಎಷ್ಟು ಇದೆ ಅರಣ್ಯ ಇಲಾಖೆಯಿಂದ ಎಲ್ಲರಿಗೂ ಉಚಿತವಾಗಿ ಕೊಡ್ತಾರೆ ಮರ ನೆಡೋರಿಗೆ. ಅಟ್ಲೀಸ್ಟ್ ತಗೊಂಡ್ಬಂದು ಒಂದ್ ಮರ ನೆಡಿ, ಪ್ರತಿಯೊಂದು ಬರ್ತಡೆ ಒಂದೊಂದು ಮರ ನೆಡಿ, ನಿಮಗಾಗಿದ್ರೆ ನಿಮ್ ಮಕ್ಕಳ ಕಾಲಕ್ಕೆ ಉಪಯೋಗ ಬರುತ್ತೆ.
1: ಹೌದು, ಯಾಕೆಂದ್ರೆ ಅದರಿಂದ ಏನಾಗುತ್ತೆ ಅದು ಮುಂದೊಂದಿನ ಆದಾಯನು ಸಹ ಆಗಿರುತ್ತೆ, ಒಂದು ಉತ್ತಮವಾದಂತ ನೆರಳನ್ನು ಸಹ ಕೊಟ್ಟಿರುತ್ತೆ ಆ ಒಂದು ಜಾಗದಲ್ಲಿ.
2: ಖಂಡಿತ ಎಲ್ಲ ಸರಿಯಾಗಿ ಕರೆಕ್ಟ್ ಆಗಿ ಅದನ್ನ ನಾವು ಮೇಂಟೈನ್ ಮಾಡಿದ್ರೆ ಒಳ್ಳೆ ಆದಾಯಕ್ಕೂ ಕೂಡ ಎಡೆ ಆಗುತ್ತೆ. ನೀವು ಹೇಳದಕ್ಕೆ ಕರೆಕ್ಟ್, ಮಾವಿನ ಮರ ಹಾಕಿದ್ರೆ ಒಳ್ಳೆ ಮಾವು ಸ್ವಲ್ಪ ಇದು ಮಾಡಿ ಒಳ್ಳೆ ಮಾವು ಹಾಕಿ ಚೆನ್ನಾಗಿ ಅದನ್ನ ನಾವು ಕಾಯ್ಕೊಂಡ್ರೆ ಹೌದು ಒಳ್ಳೆ ಮಾವು ಕೊಡುತ್ತೆ.
1: ಕಾಲ ಕಾಲಕ್ಕೆ ಅದೊಂದು ಒಳ್ಳೆ ಆದಾಯ ಸಮೇತ ಆಗಿರುತ್ತೆ ಅವರಿಗೆ,
2: ಆದಾಯ ಸಮಯ ಆಗುತ್ತೆ. ಅದೇ ರೀತಿ ಮಾವು ಆಗಿರ್ಬೋದು, ಈ ಬಾದಾಮಿ ಕಾಡು ಬಾದಾಮಿ ಆಗಿರ್ಬೋದು, ಬೇವು ಆಗಿರ್ಬೋದು, ಎಲ್ಲದರಿಂದನು ಲಾಭ ಇದೆ. ನಾವು ನೈಸರ್ಗಿಕವಾಗಿ ಏನೇ ಮಾಡ್ತೀನಿ ಅಂದ್ರೆ ಲಾಭದಾಯಕ.
1: ಹೌದು, ಪ್ರಕೃತಿನೇ ಅದು, ಶಕ್ತಿ ಇದೆ ಪ್ರಕೃತಿಯಲ್ಲಿ.
2: ಹೌದು, ಪ್ರಕೃತಿಗೆ ಶಕ್ತಿ ಇದೆ. ನೀನ್ ಏನು ಮಾಡ್ಬೇಡ, ಬರೀ ಅದನ್ನ ಹಾಕಿ ಮೇಂಟೈನ್ ಮಾಡು. ಏನು ಕೇಳುತ್ತೆ ನೀರು ಮಾತ್ರ ಕೇಳೋದು
1: ಅಷ್ಟೇ. ಹೌದು,
2: ನೀರು ನೀವು ನೀನ್ ಎಕ್ಸ್ಟ್ರಾ ನೀರು ಹಾಕ್ಬೇಡ. ನೀನ್ ವೇಸ್ಟ್ ಮಾಡೋ ನೀರನ್ನ ತಗೊಂಡೋಗಿ ಅದು ನಿನಗೆ ಇದೇ ನೀರು ಕೊಡು, ನನಗೆ ಇದೇ ಇಂಥದೇ ನೀರು ಕೊಡು, ನೀವು ಫಿಲ್ಟರ್ ನೀರು ಕೊಡುವಂತ ನೈಸರ್ಗಿಕ ಯಾವುದೇ ಪ್ರಕೃತಿ ಕೇಳಲ್ಲ ನಿಮಗೆ.
1: ಹೌದು,
2: ನಮಗೆ ನೀರು ಕೊಡು ಅಷ್ಟೇ, ಅದು ಫಿಲ್ಟರ್ ಆಯ್ತೋ ಅಥವಾ ಇದು ಆಗಿದೆ ಕೇಳಲ್ಲ. ನೀವು ಎಕ್ಸ್ಟ್ರಾ ನೀರು ಬಳಕೆ ಮಾಡಕ್ಕಾಗ್ಲಿಲ್ವಾ, ಮನೆಯಲ್ಲಿ ವೇಸ್ಟ್ ಆಗೋ ನೀರನ್ನ ತಗೊಂಡೋಗಿ ಹಾಕಿ ಸ್ವಾಮಿ. ಗೊಬ್ಬರ ಹಾಕಕ್ ದುಡ್ಡು ಕೊಟ್ಟು ಖರ್ಚು ಮಾಡಕ್ಕಾಗ್ಲಿಲ್ವಾ, ಮನೆಯಲ್ಲಿ ನೀವು ತಿಂದ ಊಟ ಆದ್ಮೇಲೆ ಏನ್ ಬದಲುತ್ತೆ, ಅದೇ ನೈಸರ್ಗಿಕ ಗೊಬ್ಬರ ಅದನ್ನ ಹಾಕಿ ಸ್ವಾಮಿ.
1: ಹೌದು, ಒಂದು ಹಸಿ ತರಕಾರಿ ಅಂತಾರದ್ನೆಲ್ಲ ಹಾಕ್ದಾಗ ಗೊಬ್ಬರನು ಸಹ ಆಗುತ್ತೆ ಅದು ಉತ್ತಮವಾಗಿ.
2: ನೀವು ಎಕ್ಸ್ಟ್ರಾ ಏನು ಮಾಡೋದ್ ಬೇಡ, ಮಾಡೋದ್ರಲ್ಲಿ ನಿಮ್ದು ವೇಸ್ಟ್ ಏನಿದೆ ಆ ವೇಸ್ಟ್ ಸೈಕಲ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಿ.
1: ಹೌದು,
2: ವೇಸ್ಟ್ ಸೈಕಲ್ ರೀ ಮ್ಯಾನೇಜ್ಮೆಂಟ್ ಅನ್ನೋದು ಏನು, ಇವಾಗ ತುಂಬಾ ನಾವು ಅದರಲ್ಲಿ ಇದರಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಮಾಡ್ತೀವಿ, ಅದನ್ನ ಪ್ರತಿಯೊಬ್ರು ತಮ್ಮ ತಮ್ಮ ಮನೆಗಳಲ್ಲಾಗಲಿ ವೈಯಕ್ತಿಕವಾಗಿ ರೂಢಿ ಮಾಡ್ಕೋಬೇಕು.
1: ಹಾಗೆ ಇವಾಗ ಒಂದು ನೀರು ಕಲುಷಿತ ಆಗೋದಕ್ಕೆ ಕೆಲವೊಮ್ಮೆ ಏನೋ ಒಂದು ಹಸಿ ಕಸ ಒಣಕಸ ಒಂದು ಸರಿಯಾಗಿ ಸಮರ್ಪಕವಾಗಿ ವಿಲೇವಾರಿ ಮಾಡದೇ ಇರುವುದಲ್ಲಿ ಒಂದು ನೀರಿಗೂ ಅದು ತೊಂದರೆ ಆಗುತ್ತೆ, ನೀರಿನ ಮೂಲಗಳಿಗೂ ತೊಂದರೆ ಆಗುತ್ತೆ.
2: ಇತ್ತೀಚಿನ ದಿನಗಳಲ್ಲಿ ಈಗ ಒಳ್ಳೆ ಒಳ್ಳೊಳ್ಳೆ ಬೆಳವಣಿಗೆಗಳು ಬಂದಿದೆ, ಪ್ರತಿಯೊಂದು ಮಹಾನಗರ ಪಾಲಿಕೆಯಿಂದ ಪ್ರತಿದಿನ ಮನೆ ಮುಂದೆನೆ ಕಸ ತಗೊಂಡೋಗಂತ ಗಾಡಿಗಳು ಬರುತ್ತೆ, ಅದಕ್ಕೆ ಪರ್ಸನ್ ಇದ್ದಾರೆ ಅವರು. ಈ ಮೊದಲಿನ ದಿನಗಳಿಗೆ ಗೊತ್ತಿಲ್ಲ, ಇತ್ತೀಚೆಗೆ ಅದನ್ನ ಒಳ್ಳೆ ನಡೀತಾ ಇದೆ.
1: ಹಾಗೆ ಈಗ ಒಂದು ಗ್ರಾಮೀಣ ಭಾಗದಲ್ಲೂ ಹೊಸದಾಗಿ ಅದೊಂದು ಅಳವಡಿಕೆ ನಡೀತಾ ಇದೆ ಆಲ್ರೆಡಿ.
2: ಒಳ್ಳೆ ಬೆಳವಣಿಗೆ, ಹೌದು ಒಳ್ಳೆ ಬೆಳವಣಿಗೆ. ಬಟ್ ಅದರಲ್ಲೂ ಕೆಲವರು ಇರ್ತಾರೆ ಈಗೇನ ಹಸಿ ಕಸ ಒಣ ಕಸ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಿರಲ್ಲ, ಮೊದ್ಲಿಂದನೂ ಅದೇ. ನಾವು ಅವ್ರಿಗೆ ಎಷ್ಟು ಕೊಡ್ತೀವೋ ಅಷ್ಟು ಒಳ್ಳೇದು, ಹಸಿ ಕಸ ಒಣ ಕಸ ಬೇರೆ ಮಾಡಿಕೊಟ್ಟಷ್ಟು ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಸಹಾಯ ಆಗುತ್ತೆ. ಆಮೇಲೆ ಇಂಟರ್ನ್ ವಾಪಸ್ ಅವರಿಗೆ ಈ ನೀರು ಕಲುಷಿತ ಆಗಿರೋದಾಗಿರ್ಬೋದು, ಅವರಿಗೆ ಕೆಲಸ ಆಗಿರೋ ತ್ಯಾಜ್ಯ ವಿಲೇವಾರಿಯಲ್ಲಿ ಕೂಡ ಅವರಿಗೆ ಕಷ್ಟಗಳು ಕಡಿಮೆ, ಖರ್ಚು ಕಡಿಮೆ, ಅದೇ ಖರ್ಚನ್ನ ಇನ್ನು ಬೇರೆ ಕ್ಷೇತ್ರಗಳಿಗೆ ಉಪಯೋಗಿಸಬಹುದು.
1: ಒಟ್ಟಾರೆಯಾಗಿ ನಾವು ಏನೊಂದು ನಮ್ಮ ಒಂದು ಸುತ್ತಮುತ್ತಲಿನ ನೈರ್ಮಲ್ಯವನ್ನು ಶುಚಿತ್ವವಾಗಿಟ್ಕೊಂಡಾಗ ಒಂದು ನೀರಿನ ಮೂಲಗಳಿಗೂ ಅದು ತುಂಬಾ ಸಹಾಯಕಾರಿ, ನಮ್ಗೆ ಗೊತ್ತಿಲ್ಲದೇನೆ ಅದು ತುಂಬಾ ಸಹಾಯವಾಗಿರುತ್ತೆ.
2: ಖಂಡಿತ ಖಂಡಿತ, ನಿಮಗೆ ಎಲ್ಲಾನು ಗೊತ್ತಾಗ್ಲೇಬೇಕು ಅಂತಿಲ್ಲ, ನೀವು ಗೊತ್ತಿಲ್ಲದೆ ಮಾಡೋ ಎಷ್ಟೋ ಕಾರ್ಯಗಳು ಇನ್ನೊಂದು ಒಳ್ಳೆ ಬೆಳವಣಿಗೆ ಆಗಿರುತ್ತೆ. ಅದೇ ರೀತಿ ನೀರು ಪೋಲಾಗೋದನ್ನ ತಡೆಗಟ್ಟಾಗದಿರ್ಬೋದು, ನೀರಿನ ಮಿತವ್ಯಯ ಅಥವಾ ಮಿತ ಬಳಕೆ ಇರಬಹುದು, ನೀವು ನಿಮ್ಮಷ್ಟಕ್ ಮಾಡಿ ನಿಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಸಾಕು.
1: ಹೌದು,
2: ಅದು ನಿಮಗೆ ಗೊತ್ತಿರಲ್ಲ ಬಟ್ ಬದಲಾವಣೆ ತುಂಬಾ ಆಗಿರುತ್ತೆ, ತುಂಬಾ ಆಗುತ್ತೆ ಕೂಡ.
1: ಹೌದು, ಆನಂದರೆ ಇದುವರೆಗೂ ಏನು ಒಂದು ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಒಂದು ಬೇಸಿಗೆಯಲ್ಲಿ ನೀರಿನ ಸದ್ಬಳಕೆ ಕುರಿತು ಒಂದು ಸಂದರ್ಶನದ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹಲವಾರು ಮಾಹಿತಿಗಳನ್ನು, ಕೆಲವೊಂದು ಸೂಕ್ಷ್ಮವಾಗಿರುತ್ತೆ ನಮ್ಗೆ ಕೇಳೋದಕ್ಕೆ, ಅದು ಯಾವ ರೀತಿ ಸಹಾಯಕಾರಿಯಾಗಿರುತ್ತೆ ನಮ್ಗೆ ಗೊತ್ತಿರಲ್ಲ, ಪ್ರತಿಯೊಂದು ಮಾಹಿತಿಯನ್ನು ತುಂಬಾ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ಕೇಳುಗರಿಗೆ ಒಂದು ಕಿವಿ ಮಾತಾಗಿರ್ಬೋದು, ಸಲಹೆ ಆಗಿರ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀರಾ?
2: ನನ್ನ ಕಡೆಯಿಂದ ನಾನು ಈಗ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನೇನು ಹೇಳ್ಬೋದು, ನೀರು ಇವಾಗ ನಮಗೆ ನಮ್ಮ ಪೂರ್ವಜರು ನೀರು ಬಿಟ್ಟೋಗಿದ್ದಾರೆ, ನಾವು ಅದಕ್ಕೆ ಋಣಿಯಾಗಿ ಅಭಾರಿಯಾಗಿ ನಮ್ಮ ಮುಂದಿನ ಪೀಳಿಗೆಗೂ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂದ್ರೆ ನೀವು ಆಸ್ತಿನೋ ಇನ್ನೊಂದೋ ಮತ್ತೊಂದೋ ಮಾಡೋದು ಬೇಡ. ಇರೋ ಈ ನ್ಯಾಚುರಲ್ ರಿಸೋರ್ಸಸ್ ಏನೇನಿದೆ ಅದನ್ನ ದಯವಿಟ್ಟು ಅವ್ರಿಗೆ ವಾಪಸ್ ಮುಂದೆ ಪಾಸ್ ಮಾಡ್ಬಿಟ್ಟು ಹೋಗಿ. ಆಸ್ತಿ ಮಾಡಲ್ವಾ ನಡೆಯುತ್ತೆ, ಮನೆ ಮಾಡಲ್ವಾ ನಡೆಯುತ್ತೆ, ಅವ್ರಿಗೆ ಸೈಟ್ ಮಾಡಲ್ವಾ ನಡೆಯುತ್ತೆ. ಅಟ್ ಲೀಸ್ಟ್ ಇರ್ತಕ್ಕಂತ ನೈಸರ್ಗಿಕ ಸಂಪನ್ಮೂಲಗಳೇನಿದಾವೆ ಅದನ್ನಾದ್ರೂ ಅವರಿಗೆ ಬಿಟ್ಕೊಡಿ. ಅದೇ ದೊಡ್ಡ ಆಸ್ತಿ ನೀವು ಅವ್ರಿಗೆ ಕೊಡೋದಕ್ಕಂಥದ್ದು. ಅದರಲ್ಲಿ ನೀರು ಒಂದು ಪ್ರಮುಖ. ಇತ್ತೀಚಿನ ದಿನಗಳಲ್ಲಿ ಆಲ್ರೆಡಿ ನಾವು ನೀರಿನ ಮಟ್ಟ ಕುಸಿತ ಇರೋದು ತುಂಬಾ ಅಂದ್ರೆ ತುಂಬಾ ನೋಡ್ತಾ ಇದೀವಿ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅದನ್ನ ಸ್ವಲ್ಪ ಮಿತವಾಗಿ ನೀವು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಅಳವಡಿಸ್ಕೊಳ್ಳೋದು, ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ವೃದ್ಧಿ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರಾಗಿ ಏನೇ ಮಾಡಿದ್ರು ಅದು ಒಂದು ಮಹತ್ವದ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ತಾವು ತಮ್ಮಷ್ಟಕ್ಕೆ ಮಾಡಿದ್ದು. ಸೊ ಹಾಗೆ ಈ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ನೀರಿನ ವಿಚಾರದಲ್ಲೂ ಕೂಡ ಅದೇ. ದಯವಿಟ್ಟು ನೀರು ಉಳಿಸಿ, ನೀರು ಮಿತ ಬಳಕೆ ಮಾಡಿ. ಫಿಲ್ಟರ್ ವಾಟರ್ ನಿಮ್ಮ ಮನೇಲಿ ಯೂಸ್ ಮಾಡ್ತಿದ್ರೆ ಅದರದ್ದು ಫಿಲ್ಟರ್ಡ್ ಆಗಿರೋ ವಾಟರ್ ವೇಸ್ಟ್ ಆಗ್ತಾ ಇರುತ್ತೆ, ಅದನ್ನ ದಯವಿಟ್ಟು ಒಂದು ಬಕೆಟ್ ಗಳಲ್ಲಿ ಶೇಖರಣೆ ಮಾಡಿ. ಇಲ್ಲ ಡೈರೆಕ್ಟ್ ಒಂದು ಕನೆಕ್ಷನ್ ಮಾಡ್ಕೊಳ್ಳಿ ನಿಮ್ಮ ಬಾದ್ಮೆಗೆ ಹೋಗೋ ತರ, ಅಥವಾ ನೀವು ಯೂಸ್ ಮಾಡ್ತಕ್ಕಂಥ ಕೈ ದೋಟಗಳಿಗೆ ಹೋಗೋ ತರ. ಏನೂ ಆಗಲ್ಲ, ಅದೇ ನೀರನ್ನೇ ವಾಪಸ್ ನೀವು ಬಾತ್ರೂಮ್ಗಳಿಗೆ ಯೂಸ್ ಮಾಡಬಹುದು, ಇಲ್ಲ ನಿಮ್ಮ ನಿತ್ಯ ದಿನ ಬಳಕೆಗೆ ಯೂಸ್ ಮಾಡಬಹುದು. ಆ ವಾಟರ್ ಅಲ್ಲಿ ಅಂತದ್ದು ಏನೂ ಕಲುಷಿತ ಇರಲ್ಲ.
1: ಹೌದು,
2: ನಿಮ್ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ, ಅಳಿಲ್ ಸಹಾಯ ಮಾಡಿ ಈ ಇರೋ ನೈಸರ್ಗಿಕ ಸಂಪನ್ಮೂಲಗಳನ್ನ ನಿಮ್ಮ ಮುಂದಿನ ಪೀಳಿಗೆಯವರೆಗೂ ಕೂಡ ನೀವು ಅದೇ ರೀತಿ ಹಸ್ತಾಂತರ ಮಾಡಿ ಅನ್ನೋದು ನಂದೊಂದು ಸ್ಟ್ರಾಂಗ್ ಬಿಲೀಫ್.
1: ಬಹಳ ಸಂತೋಷ, ತುಂಬಾ ಸವಿವರಾಗಿ ತಿಳಿಸ್ಕೊಟ್ಟಿದ್ದಾರೆ ಆನಂದ್ ಅವರೇ. ಇದೇ ರೀತಿ ಮತ್ತೊಂದು ದಿನ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಕುರಿತು ನಮ್ಮ ಎಲ್ಲ ಕೇಳುಗರಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸಿಕೊಡಬೇಕಾಗಿ ನಮ್ಮ ಒಂದು ಎಲ್ಲ ಕೇಳುಗರ ಪರವಾಗಿ ಹಾಗೂ ನಮ್ಮ ಒಂದು ಸಿಬ್ಬಂದಿಯ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.
2: ಖಂಡಿತ ಖಂಡಿತ ವಿಶ್ವನಾಥ್, ಆಪರ್ಚುನಿಟಿ ಸಿಕ್ಕರೆ ಖಂಡಿತ ಮಾಡೋಣ, ಸಮಯ ಸಿಕ್ಕರೆ ಖಂಡಿತ ಮಾಡೋಣ. ನನ್ನನ್ನು ನಾನು ತೊಡಸ್ಕೊಳ್ಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ತಮಗೂ ಕೂಡ ನನಗೆ ಈ ಒಂದು ಅವಕಾಶನ ಒದಗಿಸಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನಗೂ ಕೂಡ ತುಂಬಾ ಖುಷಿ ಆಯ್ತು. ನನ್ನೊಂದು ಕೆಲವು ಸಂಗತಿಗಳನ್ನ ಶೇರ್ ಮಾಡ್ಕೊಂಡ್ರೆ ಇನ್ನೊಬ್ರು ಕೇಳಿ ಅವ್ರಿಗೂ ಸ್ವಲ್ಪ ಏನೋ ಅನಿಸಿದ್ರೆ ಫೈನ್. ನಾನು ನನ್ನ ಏನೋ ಒಂದು ಮಾಡಿದೆ, ನನಗೆ ಸೆಲ್ಫ್ ಆತ್ಮತೃಪ್ತಿ ಇದೆ ನಿಮ್ ಜೊತೆ ಮಾತಾಡಿದ್ದು, ಒಳ್ಳೆ ಸಂತೋಷ. ಧನ್ಯವಾದಗಳು ತಮಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ವಿಶ್ವನಾಥ್.
1: ನಮಗೂ ಸಹ ತಾವು ಮೊದಲ ಬಾರಿಗೆ ಕಾರ್ಯಕ್ರಮ ನೀಡಿದರೆ ನಮಗೂ ಬಹಳ ಸಂತೋಷ. ಇದೇ ರೀತಿ ತಮ್ಮ ಒಂದು ನಮ್ಮ ಜೊತೆ ಒಂದು ಪಾಲ್ಗೊಂಡ್ಬಿಟ್ಟು ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿ.
2: ಖಂಡಿತ ಖಂಡಿತ ವಿಶ್ವನಾಥ್, ಆದಷ್ಟು ಪಾಲ್ಗೊಳ್ಳ.
1: ಧನ್ಯವಾದ.
2: ಧನ್ಯವಾದಗಳು ವಿಶ್ವನಾಥ್. ಥ್ಯಾಂಕ್ ಯು.
1: ಥ್ಯಾಂಕ್ ಯು.

0: ನಿಮ್ಮ ಮಗುವನ್ನು ಕುಪೋಷಣೆಯಿಂದ ಪಾರು ಮಾಡಿ. ಗರ್ಭಿಣಿ ಎಂದು ತಿಳಿದಾಕ್ಷಣ ಅಂಗನವಾಡಿ ಮತ್ತು ಆಶಾ ಅಕ್ಕ ಅವರ ಸಂಪರ್ಕದಲ್ಲಿರಿ. ಮಹಿಳಾ ಮತ್ತು ಶಿಶು ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಷಯ.

ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಆಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ನಕಲಿ ವೆಬ್ಸೈಟ್ ಮೂಲಕ ಹೂಡಿಕೆ ಮಾಡಲು ಪ್ಲೇಸ್ಟೋರ್ನ ಹೊರಗಿನ ಅಪರಿಚಿತ ಲಿಂಕ್ನಿಂದ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಿ ಜನರನ್ನು ಬಲಿಪಶುಗಳಾಗಿ ಮಾಡಲಾಗುತ್ತದೆ. ಈ ಪ್ಲಾಟ್ಫಾರ್ಮ್ಗಳು ನಕಲಿ ಲಾಭಗಳು, ನಕಲಿ ಖಾತೆ ಬ್ಯಾಲೆನ್ಸ್, ನಕಲಿ ಹಿಂಪಡೆಯುವಿಕೆ ಆಯ್ಕೆಗಳನ್ನು ತೋರಿಸುತ್ತವೆ. ವಾಸ್ತವದಲ್ಲಿ ಹಣವು ನೇರವಾಗಿ ವಂಚಕರಿಗೆ ಹೋಗುತ್ತದೆ. ಜನರು ಹಣವನ್ನು ಹಿಂಪಡೆಯಲು ಪ್ರಯತ್ನಿಸಿದಾಗ ಈ ಆಪ್ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ. ಆ ವೆಬ್ಸೈಟ್ ಕಣ್ಮರೆಯಾಗುತ್ತದೆ. ತೆರಿಗೆ ಅಥವಾ ಶುಲ್ಕದ ಹೆಸರಿನಲ್ಲಿ ಹೆಚ್ಚಿನ ಹಣವನ್ನು ಬೇಡಿಕೆ ಮಾಡಲಾಗುತ್ತದೆ. ಈ ಹಂತದ ಹೊತ್ತಿಗೆ ಈಗಾಗಲೇ ನಿಮ್ಮ ಹಣ ಕಳೆದು ಹೋಗಿರುತ್ತದೆ.
1: ನೀವು ಸೈಬರ್ ವಂಚನೆಗೆ ಬಲಿಯಾಗಿದ್ದರೆ ತಕ್ಷಣವೇ 1930ಗೆ ಕರೆ ಮಾಡಿ ಅಥವಾ cybercrime.gov.in ಗೆ ಭೇಟಿ ನೀಡಿ ವರದಿ ಮಾಡಿ.

ಪ್ರಮುಖ ಸುರಕ್ಷತಾ ಸಲಹೆ. ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತರಿಂದ ಬರುವ ಹೂಡಿಕೆ ಸಲಹೆಗಳನ್ನು ಎಂದಿಗೂ ನಂಬಬೇಡಿ. ಅಪರಿಚಿತ ಲಿಂಕ್ಗಳು ಅಥವಾ APK ಫೈಲ್ಗಳಿಂದ ಅಪ್ಲಿಕೇಶನ್ಗಳನ್ನು ಎಂದಿಗೂ ಇನ್ಸ್ಟಾಲ್ ಮಾಡಬೇಡಿ. ಅಧಿಕೃತ ಮೂಲಗಳಲ್ಲಿ ಸೆಬಿ ನೋಂದಣಿಯನ್ನು ಪರಿಶೀಲಿಸಿ ಹಾಗೂ cybercrime.gov.in ತಕ್ಷಣ ವರದಿ ಮಾಡಿ ಅಥವಾ 1930ಗೆ ಕರೆ ಮಾಡಿ. ಭಯವೇ ಅವರ ಆಯುಧ, ಜಾಗೃತಿಯೇ ನಿಮ್ಮ ರಕ್ಷಣೆ.

ನಿಲಯದ 3ನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುವರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.